ಶುಭೋದಯ ಕೇಳ್ತಾ ಇದ್ರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ವಿಶೇಷ ಇವತ್ತಿನ ದಿನದ ಕಾರ್ಯಕ್ರಮಗಳು. ಡಿವಿಜಿಯ ಒಂದು ಕಗ್ಗ ಈ ರೀತಿ ಇದೆ: ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳರಿತ ಸೈರಲಿಸೆ ಸೈರಿಸೆ ಗುಲಾಬಿ ನಗುವುದೊಂದೆರಡು ನಿಮಿಷ ನಗಲು ಬಾಳ್ ಮುಗಿವುದು ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ ಅಂತ. ಗುಲಾಬಿ, ಈ ಗುಲಾಬಿಗಾಗಿ ತೋಟಗಾರ ಅಗೆದು ಗೊಬ್ಬರವನ್ನು ಕೊಟ್ಟು ನೀರು ಹಾಕಿ ಅದರ ಮುಳ್ಳಿನ ಇರಿತವನ್ನು ಕೂಡ ಸಹಿಸಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಮಾಡ್ತಾನೆ. ಆದರೆ ಆ ಗಿಡ ಬಿಟ್ಟ ಹೂವು ನಗೋದು ಸ್ವಲ್ಪ ಕಾಲ ಮಾತ್ರ, ಅದು ಅರಳಿ ನಕ್ಕ ಕೂಡಲೇ ಆ ಬಾಳು ಮುಗಿದು ಹೋಗುತ್ತೆ. ತೋಟಗಾರನ ಇಷ್ಟೆಲ್ಲ ದುಡಿತಕ್ಕೆ ತೃಪ್ತಿ ತರೋದು ಆ ಹೂವಿನ ಮುಗುಳ್ನಗೆ. ನಮ್ಮ ಜೀವನದಲ್ಲಿ ಕೂಡ ಇದು ಎಷ್ಟು ಸಮಂಜಸ ಅನ್ಸುತ್ತೆ ಅಲ್ವಾ? ಒಬ್ಬ ವಿದ್ಯಾರ್ಥಿ ವರ್ಷ ಇಡೀ ಓದೋದು 2-3 ಗಂಟೆಯ ಪರೀಕ್ಷೆಗಾಗಿ, ಹಾಗೆ ಒಬ್ಬ ಕ್ರೀಡಾಪಟು 3-4 ವರ್ಷಗಳ ಕಾಲ ತಪಸ್ಸಿನಂತೆ ಪ್ರಯತ್ನಿಸಿ ಕೆಲವು ನಿಮಿಷಗಳ ಸಮಯದಲ್ಲಿ ಎಲ್ಲ ವಿದ್ಯೆಯನ್ನು ಧಾರೆ ಎರೆದು ಸಫಲತೆಯನ್ನು ಕಾಣ್ತಾನೆ. ಹೀಗೆ ಜೀವನದ ಸಾರವಾದ ಆನಂದ ದೊರಕೋದು ಒಂದೆರಡು ಕ್ಷಣ, ಅದೇನೇ ಅಮೃತ ಗಳಿಗೆ ಅಥವಾ ಅಮೃತ ಕ್ಷಣ ಅಂತ ಡಿ ವಿ ಜಿ ಹೇಳ್ತಾರೆ. ಶುಭ ದಿನ ನಿಮ್ಮದಾಗಿರಲಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ.

ಶರೀರ ವೃದ್ಧಿಗೆ ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ ನೆಲ ತೋಟ ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆಯ ಸಮಯ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 6:10 ಆಗಿದೆ ಅಂತ. ಸೊ ಈ ಸುಂದರ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಮುಂದೆ ಒಂದು ಸುಂದರ ಗಣಪತಿಯ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮಗಳನ್ನು ಶುರು ಮಾಡೋಣ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಗಣಪತಿ ಗೀತಮಾಲಾ ಇಂದ ಒಂದು ಸುಂದರ ಕೃತಿ. ಆರ್ ಎನ್ ಜಯಗೋಪಾಲ್ ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. ಟಿ ಕೆ ಪುಂಗಲ್ ತೇಡಿಯವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲ್ನಲ್ಲಿ ನಾದಾರ್ಚನೆಯ ಸಮಯ. ದಿನನಿತ್ಯದ ಪ್ರಾರ್ಥನೆ ಮತ್ತು ಕೃತಜ್ಞತಾ ಭಾವ, ಗ್ರ್ಯಾಟಿಟ್ಯೂಡ್, ಈ ಎರಡು ಅಭ್ಯಾಸ ನಮ್ಮ ಆಂತರಿಕ ಜಗತ್ತನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದರಿಂದ ನಮಗೆ ಅನೇಕ ಧನಾತ್ಮಕ ಆಧ್ಯಾತ್ಮಿಕ ಬದಲಾವಣೆಗಳನ್ನು ನಾವು ಕಾಣಬಹುದು ನಮ್ಮ ದಿನನಿತ್ಯದ ಜೀವನದಲ್ಲಿ. ಪ್ರತಿದಿನ ಪ್ರಾರ್ಥನೆ ಮಾಡೋದು ನಮ್ಮನ್ನು ನನಗೇನು ಬೇಕು ಅನ್ನೋ ಸ್ವಾರ್ಥದಿಂದ ಮುಕ್ತಗೊಳಿಸಿ ವಿಶಾಲವಾದ ದೃಷ್ಟಿಕೋನವನ್ನು ನೀಡುತ್ತೆ. ಇದರಿಂದ ನಮ್ಮ ಅಹಂಕಾರ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಕೂಡ. ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸಿನ ಅನಗತ್ಯ ಆಲೋಚನೆಗಳನ್ನು ನಿಯಂತ್ರಿಸಿ ಒಳಮನಸ್ಸಿನಲ್ಲಿ ಒಂದು ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ನಮಗೆ ಕೊಡುತ್ತೆ. ಮತ್ತೆರಡು ಸುಂದರ ಗೀತೆಗಳು ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಸಾಹಿತ್ಯ, ಇಂದು ವಿಶ್ವನಾಥ್ ಅವರ ಸಂಗೀತ. ಅದಾದ ನಂತರ ಬಸವಣ್ಣನವರ ಸುಂದರ ಕೃತಿಗೆ ಅಂಬಯ್ಯನುಲಿ ಅವರು ಧ್ವನಿಯಾಗಿದ್ದಾರೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ದಿನನಿತ್ಯದ ಪ್ರಾರ್ಥನೆ ಮತ್ತು ಕೃತಜ್ಞತಾ ಭಾವದ ಅಭ್ಯಾಸಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಿಂದ ನಮ್ಮ ಆಂತರಿಕ ಜಗತ್ತಿನಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ದಿನನಿತ್ಯದ ಗದ್ದಲಗಳನ್ನು ಮೌನಗೊಳಿಸಿದಾಗ ನಮ್ಮನ್ನು ನಮ್ಮೊಳಗಿನ ಸತ್ಯದ ಧ್ವನಿ ಅಥವಾ ಸರಿ ತಪ್ಪುಗಳನ್ನು ತಿಳಿಸುವಂತಹ ಅಂತರಂಗದ ಧ್ವನಿ ಸ್ಪಷ್ಟವಾಗಿ ಕೇಳತೊಡಗುತ್ತೆ. ಹಾಗೆಯೇ ಪ್ರಾರ್ಥನೆ ಅಂದರೆ ದೇವರ ಬಳಿ ಬರೀ ಬೇಡಿಕೆಗಳ ಪಟ್ಟಿ ಇಡೋದಲ್ಲ, ಬದಲಿಗೆ ಆ ದೈವಿಕ ಶಕ್ತಿಯೊಂದಿಗೆ ನಾವು ಸಂಪರ್ಕವನ್ನು ಸಾಧಿಸುವ ಒಂದು ಪವಿತ್ರವಾದ ಸಮಯ ಅಂತ ನಾವು ಅಂದ್ಕೊಳ್ಬೇಕು. ನಮ್ಮ ಬಳಿ ಇಲ್ಲದೇ ಇರೋದ್ರ ಬಗ್ಗೆ ಕೊರಗೋದನ್ನು ಬಿಟ್ಟು ಈಗಾಗಲೇ ನಮ್ಮ ಜೀವನದಲ್ಲಿರುವ ಅಸಂಖ್ಯಾತ ಒಳ್ಳೆಯ ವಿಚಾರಗಳನ್ನು ಅಥವಾ ವಿಷಯಗಳನ್ನು ಗುರುತಿಸಿ ಅದರಿಂದ ಧನ್ಯರಾಗಲು ಕೃತಜ್ಞತೆಯನ್ನು ಕಲಿಸುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ಕೂಡ ಅನಿಸುತ್ತೆ ಅಲ್ವಾ. ಜೀವನದಲ್ಲಿ ಕಷ್ಟದ ದಿನಗಳು ಬಂದೇ ಬರುತ್ತೆ ಎಲ್ಲರಿಗೂ ಕೂಡ. ಈ ಪರಿಸ್ಥಿತಿ ನನಗೆ ಯಾಕೆ ಬಂತು ಅಂತ ಯೋಚನೆ ಮಾಡುವ ಬದಲು ಈ ಪರಿಸ್ಥಿತಿ ನನಗೆ ಏನನ್ನು ಕಲಿಸ್ತಾ ಇದೆ ಅನ್ನುವ ಆಧ್ಯಾತ್ಮಿಕ ಪಾಠವನ್ನು ಹುಡುಕುವ ಶಕ್ತಿ ಬರುತ್ತೆ ಈ ಪ್ರತಿದಿನದ ಪ್ರೇಯರ್ ಹಾಗೂ ಕೃತಜ್ಞತೆಯ ಭಾವದಿಂದ. ಸೊ ಎನಿವೆ, ಇನ್ನೂ ಬಹಳಷ್ಟಿದೆ ಮಾತಾಡೋದಕ್ಕೆ. ಮುಂದೆ ಮತ್ತಷ್ಟು ಸುಂದರ ಗೀತೆಗಳು, ಶಿವಮೊಗ್ಗ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ, ಜ್ಯೇಷ್ಠ ವಿಠಲ ಅವರ ಸಾಹಿತ್ಯ, ಟಿ ಶ್ರೀನಿವಾಸ್ ಅವರ ಸಂಗೀತ, ಅದಾದ ನಂತರ ಬಿ ಆರ್ ಗೀತಾ ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಆದಿಶಕ್ತಿ ನಮೋ ದೇವಿ ಅನ್ನುವ ಸುಂದರ ಗೀತೆ ಕೇಳ್ತಾರೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹಾಗಾದ್ರೆ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ದಿನನಿತ್ಯದ ಪ್ರಾರ್ಥನೆ ಮತ್ತು ಕೃತಜ್ಞತಾ ಭಾವದ ಅಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಕತಾಳೀಯ ಅನ್ನುವ ಸಂದರ್ಭಗಳು ನಮಗೆ ಎಷ್ಟೊಂದು ಸಿಗುತ್ತೆ ಅಲ್ವಾ ಜೀವನದಲ್ಲಿ. ಜೀವನದಲ್ಲಿ ಎಸ್ಪೆಷಲಿ ಕೆಲವು ನಡೆಯುವ ಘಟನೆಗಳು ಕೇವಲ ಆಕಸ್ಮಿಕ ಅಲ್ಲ, ಅವುಗಳು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಕೃತಿ ನೀಡುತ್ತಿರುವಂತಹ ಕೆಲವು ಸೂಚನೆಗಳು ಅನ್ನೋದು ಈ ದಿನನಿತ್ಯದ ಪ್ರಾರ್ಥನೆ ಮತ್ತು ಕೃತಜ್ಞತಾ ಭಾವದ ಅಭ್ಯಾಸದಿಂದ ನಮಗೆ ಗೊತ್ತಾಗ್ತಾ ಸಾಗುತ್ತೆ. ಇವೆರಡೂ ಕೂಡ ಈ ಕ್ಷಣದಲ್ಲಿ ನಮ್ಮನ್ನು ಜೀವಿಸುವಂತೆ ಮಾಡುತ್ತೆ. ಇದರಿಂದ ಗತಕಾಲದ ದುಃಖ ಆಗಿರ್ಬೋದು ಅಥವಾ ಭವಿಷ್ಯದ ಆತಂಕಗಳು ಕೂಡ ದೂರವಾಗುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಲೌಕಿಕ ಸುಖಗಳು ತಾತ್ಕಾಲಿಕ

ಕೇಳ್ತಾ ಇದ್ರ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆಯ ಸಮಯ ಸ್ಟುಡಿಯೋ ಸಮಯ ಆಗ್ತಾ ಇದೆ 6:46. ನಾವು ಮಾತಾಡ್ತಾ ಇದ್ವಿ ದಿನನಿತ್ಯದ ಪ್ರಾರ್ಥನೆ ಮತ್ತು ಕೃತಜ್ಞತಾ ಭಾವದ ಅಭ್ಯಾಸದ ಬಗ್ಗೆ ಮತ್ತು ಇದರ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಇದರ ಪ್ರಯೋಜನಗಳ ಬಗ್ಗೆ ನೋಡಿದಾಗ ಸಮಾಜ ಮತ್ತು ಇತರರೊಂದಿಗಿನ ಸಂಬಂಧಗಳು ಕೂಡ ಬಹಳ ಉನ್ನತ ಮಟ್ಟಕ್ಕೆ ಹೋಗೋದು ಕಾಣುತ್ತೆ. ಮುಂಜಾನೆಯ ಕಾಫಿ, ಸುರಿಯುವ ಮಳೆ ಅಥವಾ ಅಪರಿಚಿತರ ನಗು ಇವೆಲ್ಲವನ್ನು ಕೇವಲ ದಿನಚರಿಯಾಗಿ ಕಾಣದೆ ಪ್ರಕೃತಿಯ ಸಣ್ಣ ಸಣ್ಣ ಪವಾಡಗಳಂತೆ ಭಾಸವಾಗುತ್ತೆ. ಇದರ ಜೊತೆಗೇನೆ ನಾವೆಲ್ಲರೂ ಒಂದು ಉನ್ನತ ಶಕ್ತಿಯ ಭಾಗ ಅನ್ನೋದನ್ನು ಅರಿತಾಗ ಇತರರನ್ನು ದ್ವೇಷಿಸೋದು ಅಥವಾ ಜಡ್ಜ್ಮೆಂಟಲ್ ಆಗಿರೋದು ಈ ಗುಣ ಎಲ್ಲ ಕಡಿಮೆ ಆಗಿ ಅವರ ಮೇಲಿನ ಕರುಣೆ ಹೆಚ್ಚಾಗುತ್ತೆ. ಪ್ರತಿದಿನ ಕೃತಜ್ಞತೆಯನ್ನು ಸಲ್ಲಿಸೋದ್ರಿಂದ ಮನಸ್ಸಿನಲ್ಲಿದ್ದಂಥ ಹಳೆಯ ದ್ವೇಷ, ಅಸೂಯೆ, ಈ ಕಹಿ ಭಾವನೆಗಳು ಇವೆಲ್ಲವೂ ಕೂಡ ಕರಗಿ ಹೃದಯ ನಿರ್ಮಲವಾಗ್ತಾ ಹೋಗುತ್ತೆ. ಹೊಸ ವಸ್ತುಗಳನ್ನು ಖರೀದಿಸೋದ್ರಿಂದ ಸಿಗುವ ಸಂತೋಷಕ್ಕಿಂತ ಜಾಸ್ತಿ ಆಂತರಿಕ ಶಾಂತಿಯೇ ಜೀವನಕ್ಕೆ ಹೆಚ್ಚು ತೃಪ್ತಿ ನೀಡುತ್ತೆ ಅನ್ನೋ ಸತ್ಯ ನಮಗೆ ಅರ್ಥ ಆಗುತ್ತೆ. ಆಂತರಿಕ ಬದಲಾವಣೆ ನಿಮ್ಮ ಮುಖದಲ್ಲಿ ಮತ್ತು ನಡವಳಿಕೆಯಲ್ಲಿ ಖಂಡಿತ ಕಾಣಿಸುತ್ತೆ. ನಿಮ್ಮ ಸುತ್ತಮುತ್ತಲಿನಲ್ಲಿರುವವರು ಕೂಡ ನಿಮ್ಮ ಸಾಮೀಪ್ಯದಲ್ಲಿ ನೆಮ್ಮದಿಯನ್ನು ಅನುಭವಿಸ್ತಾರೆ. ಶುಭ ದಿನ ನಿಮ್ಮದಾಗಿರಲಿ. ಈಗ ಮತ್ತೊಂದು ಸುಂದರ ಗೀತೆ, ಮೀರಾ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ. ಇದರೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಇದು FM ರೈನ್ಬೋ.

0: ಸ್ನೇಹಿತರೆ, ಸಮಯ ಆಗಿದೆ 6:51. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ.
0: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾನಗಲ್ ಊರಿನ ಹೆಸರು ಕೇಳಿದರೆ ಎಲ್ಲೋ ಗಾಯನ ಕೇಳಿದ ಹಾಗೆ ಆಗುತ್ತಲ್ಲ. ಗಂಗೂಬಾಯಿ ಹಾನಗಲ್ ಸ್ವರ ಸಾಮ್ರಾಜ್ಞಿ. ಅವರ ಹೆಸರು ಗಾಂಧಾರಿ ಹಾನಗಲ್ ಅಂತ ಇತ್ತು, ಆಮೇಲೆ ಗಂಗೂಬಾಯಿ ಹಾನಗಲ್ ಅಂತಾನೆ ಅವರು ಪ್ರಸಿದ್ಧರಾದರು. ಹಿಂದೂಸ್ತಾನಿ ಸಂಗೀತದ ಗಾನ ಸಾಮ್ರಾಜ್ಞಿ. ಅವರ ಗಾಯನವನ್ನ ನಾವು ಕೇಳಿದ್ದೇವೆ, ಅವರ ಮಾತನ್ನ ಕೇಳಿದ್ದೀರಾ? ಎಲ್ಲಿದೆ ಆಲಿಸಿ.
2: ಅಲ್ಲೆಲ್ಲ ಅನಿಸ್ತದಲ್ಲ, ನಾ ಏನ್ ಮಾಡೇನಿ ಅಂತ. ಬರೀ ಅಲ್ಲಿ ಅಲ್ಲಿ ಹೆಸರಾಯ್ತು, ಇಲ್ಲಿ ಹೆಸರಾಯ್ತು, ನಾ ಇಲ್ಲಿ ಏನು ಮಾಡೇನಿ ಅಂತ ಒಮ್ಮೆ ವಿಚಾರ ಮಾಡ್ತೀನಿ. ನನಗೆ ಹಿಂಗೆ ಅನಿಸ್ತದೆ, ಸಂಗೀತ ಉಳಿಬೇಕು. ಹಂಗೆ ಹುಬ್ಬಳ್ಳಿ ಊರವ್ರನ್ನ ಏನಾರ ಒಂದು ಅದಕ್ಕೆ ಆಧಾರ ತೆಗೆದು ನಮ್ಮ ಸಂಗೀತ ಹೋಗ್ದಂಗೆ ಇದು ಮಾಡ್ರಿ ಅಂತ ಒಂದು ಮಾತು ನಮ್ಮ ಅಜ್ಜಿ ಹೇಳ್ತಿದ್ಲು. ಏ ಸಂಗೀತ ಎಲ್ಲಿ ಹೋಗ್ತದೆ ಅನ್ಬೇಕು ಅಲ್ವ? ಈಗಿನ ನೋಡಿದ್ರೆ ಏನೇನೋ ಹೊಸ ಹೊಸದು ಏನೇನೋ ಬರ್ಲಿಕ್ಕೆ ಹತ್ತದಲ್ಲ ಅಂತ ನಾ ಅನ್ಬೇಕು. ಹಂಗಲ್ಲ ನೋಡು, ಒಂದು ಬೆಳ್ಳೆ ಇರ್ತದೆ, ತೊಟ್ಲು ತೂಗಿ ನೆಲ್ಲಿಗೆ ನಿಂದಿರ್ತದಂತ, ಅದಕ್ಕೆ ಮತ್ತಾರ ಬಂದು ಕೈ ಹಚ್ಚಿ ಹಸ್ತಾರೆ. ಇದು ಹವಾ ಬಂದದ್ದು ಹೋಗ್ತದೆ, ಏನು ಹೆದರಬೇಡ ಅಂತ ಒಮ್ಮೆಮ್ಮೆ ಅದನ್ನು ವಿಚಾರ ಮಾಡ್ತೀನಿ. ಅದನ್ನು ನಾವು ನೋಡ್ತೇವೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಸಂಗೀತೆಯಲ್ಲಿ ಹೋಗುವುದಿಲ್ಲ. ಇದೊಂದು ಮಾತ್ರ ನನಗೆ ಇದು ಅದ, ಇದನ್ನು ಎಲ್ಲರೂ ತಾವು ಎಲ್ಲರೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಸಂಗೀತ ಸಾಲಿನ ಬೇಕು, ಇದು ಬೇಕು, ಹಿಂಗಲ್ಲ. ಯಾವುದರ ರೀತಿಯಿಂದ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಶಾಸ್ತ್ರೀಯ ಸಂಗೀತ ಕಲಿತು ಅದನ್ನು ಉಳಿಸ್ಲಿಕ್ಕೆ. ನಮ್ಮ ಹುಬ್ಬಳ್ಳಿಯವರು ಅಂದ್ಕೊಳ್ಳಿ ಕೆಲವು ಮಂದಿ ಕೇಳ್ತಾರೆ ನಾನು ಹೋದಲ್ಲಿ, ಅಲ್ರಿ ನಿಮ್ಮ ಕರ್ನಾಟಕದಾಗ ಇಷ್ಟು ಮಂದಿ ಹಂಗಲ್ಲ ದೊಡ್ಡವರಾದರು, ಸವೈಗಂಧರ್ವ ಆಯಿತು, ಮನ್ಸೂರ್ ಆಯಿತು, ನೀವು ಆಯಿತು, ಎಲ್ಲ ಬಿಪ್ಸೇನ್ ಆಯಿತು, ಎಲ್ಲ ಆಯಿತು, ಇಷ್ಟು ಮಂದಿ ದೊಡ್ಡವ್ರು ಹೆಂಗಾದ್ರಿ ಅಂತ. ನಾ ಒಮ್ಮೆಮ್ಮೆ ನನಗೆ ಹಂಗಲ್ರಿ ಅದರ ಅರ್ಥ, ಅಲ್ಲಿ ಮಣ್ಣಿನ ಗುಣ ಅದಕ್ಕಾಗಿರ್ರಿ ಅಂತ. ಆ ಮಣ್ಣಿನ ಗುಣ ಅಳಿಸ್ಬೇಡ್ರಿ,

0: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಆಲಿಸಿದ ಧ್ವನಿ ಸ್ವರ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಸ್ನೇಹಿತರೆ, ಸಮಯ ಆಗ್ತಿದೆ 6:55. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಸಂಸ್ಕೃತದಲ್ಲಿ ವಾರ್ತೆಗಳು.
4: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರೀಕ್ಷಾ ಪರಿಷ್ಕಾರಾರ್ಥಂ ಉಚ್ಚಸ್ತರೀಯ ಕಾರ್ಯಬಲಸ್ಯ ನಿರ್ಮಾಣಸ್ಯ ಘೋಷಣಾಂ ಕೃತವಾನ್. ಅಸ್ಯ ಕಾರ್ಯಬಲಸ್ಯ ಅಧ್ಯಕ್ಷತಾಂ ವಿಖ್ಯಾತಃ ಪ್ರೌದ್ಯೋಗಿಕೀ ವಿಶೇಷಜ್ಞಃ ನಂದನ್ ನಿಲೇಕಣಿ ಕರಿಷ್ಯತಿ. ಅಸ್ಮಿನ್ ಕಾರ್ಯಬಲೆ ಐಬಿ ಇತ್ಯಸ್ಯ ಪೂರ್ವ ನಿದೇಶಕಃ ತಪನ ಡೇಕಾ, ಪೂರ್ವ ಇಸ್ರೋ ಅಧ್ಯಕ್ಷಃ ಎಸ್ ಸೋಮನಾಥಃ, ಐಐಟಿ ಚೆನ್ನೈ ಇತ್ಯಸ್ಯ ಪೂರ್ವ ನಿದೇಶಕಃ ವಿ ಕಾಮಕೋಟಿಃ, ಪೂರ್ವ ಶಿಕ್ಷಾ ಸಚಿವ ಅನಿತಾ ಕರವಾಲಃ ತಥಾ ಆಪೂರ್ತಿ ಶೃಂಖಲಾ ಪ್ರಬಂಧನ ವಿಶೇಷಜ್ಞಃ ಅಮಿತಲಾಲ ಮೀಣಾ ಚ ಸದಸ್ಯಾಃ ಭವಿಷ್ಯಂತಿ. ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಏತತ್ ಕಾರ್ಯಬಲಂ ಪರೀಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣೆ ವಿಶೇಷಂ ಧ್ಯಾನಂ ಪ್ರದಾಶ್ಯತಿ. ತಸ್ಯ ಅನುಶಂಸಾನಾಂ ಆಧಾರೇಣ ಭಾವಿ ಪರೀಕ್ಷಾಣಾಂ ವಿಶ್ವಸನೀಯತಾಂ ಸುನಿಶ್ಚೇತುಂ ಆವಶ್ಯಕೋಪಾಯಾಃ ಯಥಾಶೀಘ್ರಂ ಕ್ರಿಯಂತೆ. ತೇನ ಏತದಪಿ ಉಕ್ತಂ ಯತ್ ಪರೀಕ್ಷಾ ಸಂಬದ್ಧಾನಾಂ ಅನಿಯಮಿತತಾನಾಂ ನಿವಾರಣಾಯ ಕಠೋರ ಪ್ರಾವಧಾನಯುಕ್ತಂ ನೂತನ ವಿಧೇಯಕಂ ಪ್ರಶಾಸನಂ ಅದ್ಯ ಸಂಸದಿ ಪ್ರಸ್ತೌತಿ.
5: हम पार्लियामेंट के अंदर कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं, लेकिन हमें भविष्य के लिए सोचना है. हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो, इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकणी जी के नेतृत्व में एक हाई पावर टास्क फोर्स बनाने का निर्णय किया है जो एग्जामिनेशन रिफॉर्म की तरफ फोकस करेगा.
4: ಪ್ರಶಾಸನಂ ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ 20-26 ಇತಿ ಪ್ರಸ್ತುತಂ ಕರಿಷ್ಯತಿ. ಏತಸ್ಯ ವಿಧೇಯಕಸ್ಯ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮಂ 20-24 ಇತ್ಯೇತಸ್ಮಿನ್ ಸಂಶೋಧನಮಸ್ತಿ. ಕೇಂದ್ರೀಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹ ಏತದ್ ವಿಧೇಯಕಂ ಲೋಕಸಭಾಯಾಂ ಪ್ರಸ್ತೋಷ್ಯತಿ. ಗತ ಶುಕ್ರವಾಸರೆ ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗೆ ಪರೀಕ್ಷಾಸು ಚ ಅನುಚಿತ ಸಾಧನ ಪ್ರಯೋಗಸ್ಯ ಪ್ರಕರಣೇಷು ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ದೋಷಿಭ್ಯಃ ಕಠೋರತರ ದಂಡ ವಿಧಾನಂ ಚ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ಶಿಕ್ಷಾಮಂತ್ರಿಣಃ ಕಾರ್ಯಭಾರಂ ಅಧಿಗೃಹೀತವಾನ್. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಗತ ಶನಿವಾಸರೆ ಸಹ ಅಸ್ಮಿನ್ ಪದೆ ನಿಯುಕ್ತಃ. ಶ್ರೀಜೋಶಿ ಸ್ವವರ್ತಮಾನ ಮಂತ್ರಾಲಯೈಃ ಸಹ ಶಿಕ್ಷಾಮಂತ್ರಾಲಯಸ್ಯ ದಾಯಿತ್ವಮಪಿ ನಿರ್ವಹಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಉಕ್ತವಾನ್ ಯತ್ ಪಾಕಿಸ್ತಾನ ದೇಶೇನ ಸಹ ಕಾಪಿ ವಾರ್ತಾ ನ ಭವಿಷ್ಯತಿ. ಭಾರತಸ್ಯ ಸಂಪೂರ್ಣಂ ಧ್ಯಾನಂ ಕೇವಲಂ ಪಾಕಿಸ್ತಾನಾಧಿಕೃತಸ್ಯ ಜಮ್ಮು ಕಾಶ್ಮೀರ ಪ್ರದೇಶಸ್ಯ ಭಾಗಂ ಪುನಃ ಪ್ರಾಪ್ತೌ ಏವ ಭವಿಷ್ಯತಿ.
6: ಭಾರತ ಪಾಕಿಸ್ತಾನ ಕೆ ಹರ್ ಮಿಸ್ ಅಡ್ವೆಂಚರ್ ಕಾ ಜವಾಬ್ ಉಸ್ಕಿ ಕಲ್ಪನಾ ಸೆ ಕಹೀ ಅಧಿಕ ಕಠೋರ ತರೀಕೆ ಸೆ ದೇನೆ ಕಿ ಕ್ಷಮತಾ ರಖತಾ ಹೈ ಔರ್ ಮೈ ಇಸ್ ಮಂಚ್ ಸೆ ಯಹ ಸಾಫ್ ಸಂದೇಶ ದೇನಾ ಚಾಹತಾ ಹೂಂ ಭಾರತ ಕಿ ಸಂಪ್ರಭುತಾ ಕಿ ಓರ್ ಬಢನೆ ವಾಲಾ ಹರ್ ನಾಪಾಕ್ ಕದಮ ಕಾ ಯಹಿ ಅಂಜಾಮ್ ಹೋಗಾ ಸಾಥಿಯೋ ಹಮಾರಾ ಇಂಟೆನ್ಷನ್ ಸಾಫ್ ಹೈ ಕ್ಯಾ ಪಾಕಿಸ್ತಾನ ಸೆ ಕೋಯಿ ಬಾತ್ ನಹೀ ಹೋಗಿ ಔರ್ ಅಗರ್ ಬಾತ್ ಹೋಗಿ ತೋ ಸಿರ್ಫ್ ಪಿಓಕೆ ಪರ್ ಹೀ ಬಾತ್ ಹೋಗಿ ಜೋ ಕಿ ಭಾರತ ಕಾ ಹಿಸ್ಸಾ ಹೈ ಜಿಸ್ ಪರ್ ಪಾಕಿಸ್ತಾನ ನೆ ಅವೈಧ ತರೀಕೆ ಸೆ ಕಬ್ಜಾ ಕಿಯಾ ಥಾ.
4: ರಕ್ಷಾಮಂತ್ರಿ ಹ್ಯಃ ಲದ್ದಾಖಸ್ಯ ದ್ರಾಸನಗರೆ 27th ಕಾರ್ಗಿಲ್ ವಿಜಯ ದಿವಸ ಸಮಾರೋಹಂ ಸಂಬೋಧಯನ್ ಏತದ್ ವಕ್ತವ್ಯಂ ಪ್ರದತ್ತವಾನ್. ದಿಲ್ಲಿ ಪ್ರಶಾಸನೇನ ದಿಲ್ಲಿ ಮಹಿಳಾ ಆಯೋಗಸ್ಯ ದಿಲ್ಲಿ ಅಲ್ಪಸಂಖ್ಯಕ ಆಯೋಗಸ್ಯ ಚ ನಿರ್ಮಾಣಂ ಕೃತಂ. ಲತಾ ಗುಪ್ತಾ ದಿಲ್ಲಿ ಮಹಿಳಾ ಆಯೋಗಸ್ಯ ಅಧ್ಯಕ್ಷಾ ನಿಯುಕ್ತಾ, ತಯಾ ಸಹ ಶ್ಯಾಮ ಬಾಲಾ, ಮಾಲತಿ ವರ್ಮಾ, ಲತಾ ಸೋಢಿ, ಸರನಿಕಾ ಶರ್ಮಾ ಝಾ ಚ ರೇಣು ಬಲ್ಲಾ ಸದಸ್ಯತ್ವೇನ ನಿಯುಕ್ತಾಃ. ನಿರ್ಮಲ ಜೈನ ಇತ್ಯೇಷಃ ದಿಲ್ಲಿ ಅಲ್ಪಸಂಖ್ಯಕಾಯೋಗಸ್ಯ ಅಧ್ಯಕ್ಷಃ ನಿಯುಕ್ತಃ. अमेरिका ईरान देशौ द्वितीय दिने आक्रमणानि स्थगितवन्तौ येन प्रायः सप्ताहद्वयानन्तरं वर्धमानस्य सैन्याक्रमणस्यानन्तरं अन्तरिम युद्ध विराम विषये पुनः वार्तालापस्य सम्भावना समुत्पन्ना संयुक्त राष्ट्र संघस्य अमेरिका देशस्य राजदूतः माइक वॉल्ज इत्येषः ह्यः अवदत् यत् राष्ट्रपति ट्रम्पः कूटनीतेः अवकाशं प्रददाति ग्लास्को नगरे प्रचलितासु राष्ट्रमंडल क्रीडासु महिलानां अष्टचत्वारिंशत् किलोग्राम स्पर्धायां भारतीय भारोत्तोलिका मीराबाई चानू इत्येषा स्वर्णपदकं विजितवती इति वार्ताः।

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
4: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನು ಮಾತ್ರ ಅಲ್ಲಿಸ್ಪೂನ್ ಒಳಗಡೆ ಹಾಕ್ಬೇಕಾ?
3: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್, ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
5: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25 ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ದಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
2: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನಿಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30 ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸ್ಥೆ

0: ಸದಸ್ಯರು ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು, ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27ರಿಂದ ಆಗಸ್ಟ್ 2 ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ. 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35 ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000 ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರ್, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ದವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ, ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ. ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ ಸಾವಿರ ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನಿಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:16 ಆಗಿದೆ ಅಂತ. ಇದು ಭಾವಸ್ಪಂದನೆಯ ಸಮಯ. ಸೊ ಇಲ್ಲಿ ಸುಂದರ ಭಾವಗೀತೆಗಳನ್ನು ಕೇಳುವ ಸಮಯ ಇದು. ಮುಂದೆ ಡಾಕ್ಟರ್ ಪನ್ವಿನಿ ಉದಯಶಂಕರ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ಇಟಕಿಯವರ ಸುಂದರ ಕವನ, ಅದಾದ ನಂತರ ವರ್ಷಾ ಸುರೇಶ್ ಅವರ ಧ್ವನಿಯಲ್ಲಿ ರಂಜನಿ ಪ್ರಭು ಅವರ ಸುಂದರ ಕವನಕ್ಕೆ ಗಾಯನ, ಉಪಾಸನಾ ಮೋಹನ್ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಕೇಳ್ತಾರೆ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
1: ಮನುಷ್ಯನ ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
0: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
1: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ. ಮಾನವೀಯತೆ ಮರೆಯದಿರಿ.
0: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
1: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
0: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
1: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
0: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
1: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
0: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
2: ಸ್ನೇಹಿತರೆ, ಇಲ್ದಾದ್ರೆ ಇದು FM ರೈನ್ಬೋ ಸ್ಟುಡಿಯೋ. ಸಮಯ ಇನ್ನೇನಾಗ್ತಾ ಇದೆ, 7:30. ಇನ್ ಮುಂದೆ ಕೇಳಿ ಕಾಮನ್ವೆಲ್ತ್ ಗೇಮ್ಸ್ 2026 ನ ಡೈಲಿ ಹೈಲೈಟ್ಸ್, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಕೇಳ್ತಾ ಇದ್ರ ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ. ಸಮಯ ಆಗಿದೆ 7:46. ಇದು ಭಾವಸ್ಪಂದನವನ್ನ ಕಂಟಿನ್ಯೂ ಮಾಡುವಂತಹ ಸಮಯ. ಮುಂದೆ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಸುಂದರ ಭಾವಗೀತೆ, ಪೂತಿನಾ ಅವರ ಕೃತಿ, ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ. ಅರ್ಚನಾ ಉಡುಪ ಅವರು ಧ್ವನಿಯಾಗಿದ್ದಾರೆ. ಅದಾದ ನಂತರ ಮೈಸೂರು ಅನಂತ ಸ್ವಾಮಿ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ಸುಂದರ ಕವನ ಕೇಳ್ತಾರೆ ಎಫ್ಎಂ ರೇನ್ಬೋ.

ಸುಂದರ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈ ಹೊತ್ತಿನ ಕಡೆಯ ಭಾವಗೀತೆ ಮುಂದೆ ಪಿ ಕಾಳಿಂಗರಾವ್, ಮೋಹನ್ ಕುಮಾರಿ ಮತ್ತು ಸಂಗಡಿಗರು ದನಿಯಾಗಿರುವಂತಹ ಸುಂದರ ಗೀತೆ. ಇದರೊಂದಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಹಲೋ ಕರ್ನಾಟಕ, ಸ್ಟುಡಿಯೋ ಸಮಯ ಆಗಿದೆ 8:31. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸುಂದರ ಹಾಡುಗಳು ನಮ್ಮ ಜೊತೆ ಕೊಡೋದಕ್ಕೆ, ಸಾಥ್ ಕೊಡೋದಕ್ಕೆ ತಯಾರಾಗಿವೆ. ರಾಮ್ ಚಿತ್ರದ ಸುಂದರ ಗೀತೆ ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಅದಾದ ನಂತರ ಗೀತಾ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದ ಸೂಪರ್ ಹಿಟ್ ಹಾಡು, ಜಯಂತ್ ಕಾಯಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ಎಂ ರೇನ್ಬೋ.

ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲ್ನಲ್ಲಿ. ಹಲೋ ಕರ್ನಾಟಕ. ಸೊ ಮಳೆಗಾಲ ಶುರುವಾಗಿದೆ, ವಾತಾವರಣ ಎಲ್ರಿಗೂ ಇಷ್ಟವಾಗಿರುತ್ತೆ. ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೂ ಕೆಲವು ಕಡೆ ಇವಾಗ ಚೇತರಿಸ್ಕೋತಾ ಇದೆ ಮಳೆ ಅಂತ ಕೂಡ ಕೇಳ್ತಾ ಇದ್ದೀವಿ. ಸೊ ಇನ್ನೊಂದು ಏನಂದರೆ, ಮಳೆಗಾಲದಲ್ಲಿ ಹೆಣ್ಮಕ್ಳಾಗಲಿ ಅಥವಾ ಗಂಡ್ಮಕ್ಳಾಗಲಿ ಎಲ್ರಿಗೂ ಒಂದು ಕಾಡುವಂತಹ ಒಂದು ಪ್ರಾಬ್ಲಮ್ ಅಂತ ಅಂದ್ಕೊಳ್ಳೋದಾದರೆ ಅದು ಕೂದಲುದ್ರೋದು ಅಲ್ವಾ. ಸೊ ಮಳೆಗಾಲದಲ್ಲಿ ಬಹಳಷ್ಟು ಜನರಿಗೆ ಕೂದಲುದ್ರೋದು ಜಾಸ್ತಿ ಆಗೋದನ್ನು ಕೂಡ ನೋಡಿರ್ತೀವಿ. ಸೊ ಇದನ್ನು ತಡೆಯೋದಕ್ಕೆ ಮನೆಯಲ್ಲೇ ಮಾಡಬಹುದಾದಂಥ ಸಿಂಪಲ್ ಪರಿಹಾರಗಳು ಅಥವಾ ಮುಖ್ಯವಾದ ಡೂಸ್ ಆ್ಯಂಡ್ ಡೋನ್ಸ್ಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಸೊ ಮಳೆ ನೀರಿನಿಂದ ಆದಷ್ಟು ದೂರ ಇರಬೇಕು. ಸೊ ಇತ್ತೀಚೆಗೆ ಮಳೆಯಲ್ಲಿ ನೆನೆಯೋದು ಅಫ್ಕೋರ್ಸ್ ಎಲ್ಲರಿಗೂ ಬಹಳ ಇಷ್ಟ ಇರುತ್ತೆ, ಆದರೆ ಇತ್ತೀಚೆಗೆ ಆಸಿಡಿಟಿ ಹೆಚ್ಚಾಗಿರುತ್ತೆ, ಹಾಗೆ ಮಾಲಿನ್ಯ ಇರುತ್ತೆ. ಸೊ ಇದು ಕೂದಲನ್ನು ಬೇರುಗಳನ್ನು ದುರ್ಬಲವಾಗಿ ಗೊಳಿಸುವ ಸಾಮರ್ಥ್ಯ ಹೆಚ್ಚಿರುತ್ತೆ ಇದರಲ್ಲಿ. ಹಾಗಾಗಿ ಆದಷ್ಟು ಮಳೆಯಲ್ಲಿ ನೆನಿಬೇಡಿ. ಒಂದು ವೇಳೆ ನೆನ್ಕೊಂಡು ಬಂದರೂ ಕೂಡ ಮನೆಗೆ ಬಂದಮೇಲೆ ಮೈಲ್ಡ್ ಶ್ಯಾಂಪೂ ಅಥವಾ ಸಿಗೆ ಪುಡಿಯನ್ನು ಬಳಸಿ ತಲೆಯನ್ನು ತೊಳ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ಮಳೆಗಾಲದಲ್ಲಿ ಹೊರಗಿನ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಸೊ ವಾತಾವರಣದಲ್ಲಿ ತೇವಾಂಶ ಇರುತ್ತೆ. ಸೊ ತಲೆಯನ್ನ ತೊಳ್ಕೊಂಡ ಮೇಲೆ ಕೂದಲನ್ನು ಹಾಗೆ ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಸ್ವಲ್ಪ ಒದ್ದೆ ಒದ್ದೆ ಆಗಿದ್ದು ಹಾಗೇ ನಾವು ಜಡೆ ಹಾಕ್ತೀವಿ, ತಲೆ ಬಾಚ್ತೀವಿ ಅಂತ ಅಂದ್ಕೊಂಡ್ರೆ ಅದು ಕೂದಲುದ್ರೋದನ್ನು ಜಾಸ್ತಿ ಮಾಡೋ ಸಾಧ್ಯತೆಯೇ ಜಾಸ್ತಿ. ಸೊ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ತಲೆ ಸ್ನಾನ ಮಾಡಿದ್ಮೇಲೆ ಆದಷ್ಟು ಮೆತ್ತಗಿನ ತವಲಿಂದ ಕೂದಲನ್ನು ಒಣಗಿಸ್ಕೊಳ್ಳಿ. ಕೂದಲು ಒದ್ದೆ ಆಗಿದ್ದಾಗ ಏನಾದರೂ ಕೂಡ ಅದನ್ನು ಬಾಚಬೇಡಿ, ತುಂಬ ಸೂಕ್ಷ್ಮವಾಗಿರುತ್ತೆ, ಮೃದುವಾಗಿರುತ್ತೆ, ಬಾಚಗಣಿಗೆ ತಾಕಿದ್ರೆ ಸಾಕು ಕೂದಲು ಸುಲಭವಾಗಿ ಕಿತ್ತು ಬಂದ್ಬಿಡೋ ಹಾಗಿರುತ್ತೆ. ಹಾಗಾಗಿ ಇದಿಷ್ಟನ್ನು ಫಾಲೋ ಮಾಡೋದೇನು ತುಂಬ ಕಷ್ಟ ಅಂತ ಅನಿಸಲ್ಲ ನಿಮಗೂ ಹಾಗೆ ಅನಿಸುತ್ತಾ? ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನಮ್ಮೊಂದಿಗೆ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಇಂತಿನಿಂದ ಪ್ರೀತಿಯ ಚಿತ್ರದ ಸೂಪರ್ ಹಿಟ್ ಹಾಡು, ಹೇಮಂತ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ, ಅದಾದ ನಂತರ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಾಕಿ ಚಿತ್ರದ ಸೂಪರ್ ಹಿಟ್ ಹಾಡು, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಸಾಗರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹಲೋ ಕರ್ನಾಟಕ. ಸೊ ಈ ಮಳೆಗಾಲದಲ್ಲಿ ಕೂದಲುದ್ರೋದು ಜಾಸ್ತಿ ಆಗುತ್ತೆ. ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಮನೆಯಲ್ಲಿ ಮಾಡಬಹುದಾದಂತಹ ಕೆಲವು ಸುಲಭ ಉಪಾಯವನ್ನು ಕೂಡ ಯೋಚನೆ ಮಾಡೋಣ ಅಂತ ಮಾತಾಡಿದ್ದೆ. ಸೊ ಇದಕ್ಕೆ ಒಂದು ತುಂಬ ಸಿಂಪಲ್ ಆಗಿರುವಂತಹ ನಮ್ಮ ಅಡುಗೆ ಮನೆ ಸಲ್ಯೂಷನ್ ಅಂತ ಅಂದರೆ, 2 ಚಮಚ ಮೆಂತ್ಯೆಯನ್ನು ರಾತ್ರಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ನುಣ್ಣಗೆ ರುಬ್ಬಿ ಅದಕ್ಕೆ ಒಂದು 2 ಚಮಚ ಮೊಸರನ್ನ ಸೇರಿಸಿ ತಲೆಗೆ ಹಚ್ಕೊಳ್ಳೋದು. ಸೊ 30 ನಿಮಿಷದ ನಂತರ ಅದನ್ನು ನೀಟಾಗಿ ತೊಳ್ಕೊಂಡ್ಬಿಡ್ಬೋದು. ಮೆಂತ್ಯ ಕೂದಲಿಗೆ ಶಕ್ತಿ ನೀಡೋದಾದರೆ ಮೊಸರು ಎಸ್ಪೆಷಲಿ ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಡೂಸ್ ಆ್ಯಂಡ್ ಡೋನ್ಸ್ ವಿಚಾರ ಬಂದಾಗ ಹೇರ್ ಡ್ರೈಯರ್ ಮತ್ತು ಸ್ಪ್ರೇಯರ್ ಬಳಕೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಸೊ ಹೇರ್ ಡ್ರೈಯರ್ ಅತಿಯಾದ ಹೀಟ್ ಬಳಸುತ್ತೆ, ಹಾಗಾಗಿ ಇದು ಕೂದಲಿನ ನೈಸರ್ಗಿಕ ತೇವಾಂಶವನ್ನು ಹೀರಿ ಕೂದಲು ಮತ್ತಷ್ಟು ಫ್ರೆಜೈಲ್ ಆಗೋ ಥರ ಮಾಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ ಗಾಳಿನಲ್ಲೇ ಅದನ್ನು ಒಣಕೊಳ್ಳೋಕ್ಕೆ ಬಿಡೋದು ಒಳ್ಳೆಯ ಅಭ್ಯಾಸ ಅಂತ ಕೂಡ ಹೇಳ್ತಾರೆ. ಒಂದು ವಾರಕ್ಕೊಂದು 2 ಸತಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಗೆ ಮಾಡಿಕೊಂಡು ತಲೆ ನೆತ್ತಿಗೆ ಹಚ್ಕೊಳ್ಳಿ ಸ್ಕ್ಯಾಲ್ಪ್ಗೆ. ಹಾಗೆ ಕೂದಲು ಬುಡಗಳಿಗೆಲ್ಲನೂ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ರಕ್ತ ಪರಿಚಲನೆ ಹೆಚ್ಚಿಸಿ ಕೂದಲು ಬೇರುಗಳಿಗೆ ಒಳ್ಳೆಯ ಪೋಷಣೆಯನ್ನು ಕೂಡ ನೀಡುತ್ತೆ. ಇನ್ನೊಂದೇನೆಂದರೆ ಎಣ್ಣೆ ಹಚ್ಚಿ ಒಂದು ಅಥವಾ 1-2 ಗಂಟೆ ಒಳಗಡೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಇಡೀ ದಿನ ಬಿಡೋದನ್ನು ಅವಾಯ್ಡ್ ಮಾಡಿ ಈ ಸಮಯದಲ್ಲಿ. ಕೂದಲು ತುಂಬ ಉದುರ್ತಾ ಇದೆ ಆಲ್ರೆಡಿ ಅಂತ ಅನಿಸಿದ್ರೆ ಈರುಳ್ಳಿ ರಸ ನಿಮಗೆ ರಾಮಬಾಣದ ಥರ ವರ್ಕ್ ಆಗುತ್ತೆ. ಸೊ ಈರುಳ್ಳಿ ರಸವನ್ನು ತೆಗೆದು ಅದರಲ್ಲಿ ಹತ್ತಿಯಿಂದ ಕೂದಲಿನ ಬೇರುಗಳಿಗೆ ಹಚ್ಚಬಹುದು. ಸೊ ಇದನ್ನು ಇದರಲ್ಲಿರುವಂತಹ ಕೆಲವು ಸಲ್ಫರ್ ಅಂಶ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಒಂದು 20 ನಿಮಿಷ ಬಿಟ್ಟು ಮೈಲ್ಡ್ ಶ್ಯಾಂಪೂ ಅಥವಾ ಸೀಗೆ ಪುಡಿಯಿಂದ ಅದನ್ನು ವಾಶ್ ಮಾಡ್ಕೊಂಡ್ಬಿಡಬಹುದು. ಹಾಗೆ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ ಮತ್ತು ಹೇರ್ ಕಲರಿಂಗನ್ನು ಉಪಯೋಗಿಸದೇ ಇರೋದು ಕೂಡ ಜಾಣತನದ ಲಕ್ಷಣ ಈ ಹೊತ್ತಿನಲ್ಲಿ. ಇದರ ಜೊತೆಗೆ ಪೌಷ್ಟಿಕ ಆಹಾರ ತುಂಬ ಚೆನ್ನಾಗಿ ತೊಗೊಳ್ಬೇಕು. ಸೊ ಕೂದಲಿನ ಆರೋಗ್ಯ ಬರೀ ಹೊರಗಿಂದ ಮಾತ್ರ ಆಗೋದಿಲ್ಲ, ಒಳಗಿಂದಲೂ ಕೂಡ ಬರಬೇಕು. ಹೆಚ್ಚು ಪ್ರೋಟೀನನ್ನು ತಿನ್ನಿ, ಹಾಗೆ ಮಳೆಗಾಲದಲ್ಲಿ ಚೆನ್ನಾಗಿ ನೀರು ಕುಡಿಯೋದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತೊಂದು ತುಂಬ ಮುಖ್ಯವಾದ ವಿಚಾರ, ಆದರೆ ಬಹಳಷ್ಟು ಜನರ ಮನೆಗಳಲ್ಲಿ ನಾವು ಮಾಡೋದಿಲ್ಲ ಅಂತ ಅಂದ್ಕೊಳ್ಳೋದು, ಒಂದು ಬಾಚಣಿಗೆಯನ್ನು ವಾರಕ್ಕೊಂದ್ಸತಿ ಕ್ಲೀನ್ ಮಾಡೋದು ಅಲ್ವಾ. ಮಳೆಗಾಲದಲ್ಲಿ ತಲೆಯಲ್ಲಿ ಫಂಗಸ್ ಇನ್ಫೆಕ್ಷನ್ ತುಂಬ ಬೇಗ ಹರಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಬಾಚಣಿಗೆಯನ್ನು ವಾರಕ್ಕೊಂದ್ಸತಿ ಬಿಸಿನೀರಲ್ಲಿ ತೊಳೆದು ಸ್ವಚ್ಛವಾಗಿಡಬೇಕಂತೆ. ನಿಮ್ಮ ಬಾಚಣಿಗೆ ಬೇರೆಯವರೊಂದಿಗೆ ಆದಷ್ಟು ಹಂಚ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದು ಕೂಡ ಬಹಳ ಮುಖ್ಯ. ಸೊ ಬಹಳ ಸಿಂಪಲ್ ಆಗಿದೆ, ನಿಮಗೂ ಕೂಡ ಸಹಾಯ ಆಗಬಹುದು ಅಂತ ಭಾವಿಸ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆಯದಾಗಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಸುಂದರ ಗೀತೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ವಾಸುಕಿ ವೈಭವ್ ಹಾಗೂ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್, ಸ್ಟೇ ಎಫ್ ಎಂ ರೈನ್ಬೋ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷ

0: ಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಸಖತ್ ಸಾಂಗ್. ಈ ಹೊತ್ತಿನಲ್ಲಿ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನ ನೀವು ಕೇಳಬಹುದು. ತುಂಬಾ ಸಿಂಪಲ್, ನಮ್ಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು ನಿಮ್ಗೆ ಯಾವ ಹಾಡ್ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಿಮ್ಮಿಷ್ಟದ ಹಾಡು ಜೊತೆಗೆ ನಿಮ್ಮ ಹೆಸರನ್ನ ಬರೆದು ನಮಗೆ ವಾಟ್ಸ್ಆ್ಯಪ್ನ ಮುಖಾಂತರ ಕಳಿಸ್ಬೇಕು. ಹಾಗಿದ್ರೆ ತಡ ಮಾಡೋದು ಬೇಡ, ಸುಂದರ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗೋದಕ್ಕೆ ಕಾಯ್ತಾ ಇವೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಸೂಪರ್ ಹಿಟ್ ಹಾಡು ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಯಜಮಾನ ಚಿತ್ರದ ಸೂಪರ್ ಹಿಟ್ ಹಾಡು ರಾಜೇಶ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ರಾಜೇಶ್ ರಾಮನಾಥ್ ಅವರ ಸಂಗೀತ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯ ಮೈಸೂರು ರೋಡಿಂದ, ಎಂ ಸಿ ವೀರಣ್ಣ ಬಸವೇಶ್ವರ ನಗರದಿಂದ, ಗಾಯತ್ರಿ ಶಿವಕುಮಾರ್ ಗುಬ್ಬಿಯಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸವ ಕರ್ಬಟಿ ಮಧುಮತಿ ಅವರು, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಲವಳ್ಳಿಯಿಂದ, ಪದ್ಮಾ ಪನ್ನಗಾರ್ ಶ್ರೀಧರ್ ಅವರು ಶಿವಮೊಗ್ಗದಿಂದ, ಪ್ರಸಾದ್ ಕೆಸರ್ಮಡು ತುಮಕೂರಿಂದ ಮೆಸೇಜ್ ಕಳಿಸಿದ್ದಾರೆ, ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರ್ನಿಂದ, ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಹಾಗೆ ಕಲಬುರಗಿಯ ಕಡಗಂಜಿಯಿಂದ ಧರ್ಮಣ್ಣ ದನ್ನಿ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ

ಮೆಸೇಜ್ ಮಾಡಿದ್ದಾರೆ ಶರತ್ ಮತ್ತು ಪದ್ಮಜಾ ಪಿಡೆ ಅವರು ಬೆಂಗಳೂರಿನಿಂದ, ಬೋಪಾ ವೆಂಕಟೇಶ್ ಲಕ್ಷ್ಮಿ ಅವರು, ಹಾಗೆ ಮೆಡಿಕಲ್ ಕೃಪಾ ಉಮೇಶ್, ಮಹೇಶ್ ಹೊಸೂರ್ ಅವರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾರ್ಪುರದಿಂದ ಬಲರಾಮ್, ಶಿವಣ್ಣ, ವೆಂಕಟೇಶ್, ತರುಣ್ ರಾಜ್ ಅವರ ಸಂದೇಶಗಳು ಕೂಡ ನಮ್ಮನ್ನು ತಲುಪಿದೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ಸೊ ನಿಮಿಷದ ಹಾಡುಗಳು ನಿಮಗೋಸ್ಕರ ಅಂತ ಈ ಹೊತ್ತಿನಲ್ಲಿ ಪ್ರಸಾರ ಆಗುತ್ತೆ. ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಸೊ ಮುಂದೆ ಮತ್ತೆರಡು ಸುಂದರ ಗೀತೆಗಳು. ಅನುರಾಗ ಅರಳಿತು ಚಿತ್ರದ ಸೂಪರ್ ಹಿಟ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿಯುತ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಅದಾದ ನಂತರ SPB ಅವರ ಧ್ವನಿಯಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಸೂಪರ್ ಹಿಟ್ ಹಾಡು, ಚಿಯುತ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಕೇಳ್ತಾರೆ FM ರೈನ್ಬೋ.

ಹೆಣಕುಟ್ಟಿದ್ದೆ ನಿನ್ನ ಕಣ್ಣೋಟ. ಸೂಪರ್ ಹಿಟ್ ರೊಮ್ಯಾಂಟಿಕ್ ಹಾಡನ್ನ ಕೇಳ್ಕೊಂಡು ಬಂದಿದ್ದೀವಿ. ಇನ್ನು ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಸಖತ್ ಸಾಂಗು ಕಾರ್ಯಕ್ರಮ ಸಾಗ್ತಾ ಇದೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ನಂಬರ್ ರನ್ನಿಂಗ್ ವಿತ್ 7194. ನೀವು ಹೆಸರು ಹಾಕೋದನ್ನ ಮರ್ತಿದ್ದೀರಿ, ಆದ್ರೆ ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಮಮತಾ ಅವರು ಕುಣಿಗಲ್ಲಿಂದ, ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತ ಕಮತೆ ಅವರು ಚಿಕ್ಕೋಡಿ ತಾಲೂಕಿನ ಕರಂಗಾವ ಗ್ರಾಮದಿಂದ, ಹಾಗೆಯೇ ಶ್ರೀನಿವಾಸ್ ಬೆಂಗಳೂರಿನಿಂದ, ರವೀಂದ್ರ ಕೌಲಜ್ಗಿ ಅವರು ಹಂಡಿಗುಂಡ್ ಗ್ರಾಮದಿಂದ, ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಗಾನ ಸುಮಾ ಪಟ್ಟ ಅವರು ಸೋಮನಹಳ್ಳಿಯಿಂದ, ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಸುಧಾ ಬುದಿಹಾಳ್ ಅವರು ದೇವಾನಂದ್ ಇಟ್ಟಿಗಿ ಅವರು ಶಿವಮೊಗ್ಗದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಗುಬ್ಬಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಎಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ, ಆಶಾಕುಮಾರ್ ಆಲೂರು ಇಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಸಿದ್ದರಾಜು ಅವರು ಚಿದಾನಂದ ಟಿ ವಿ ಸರ್ಕಲ್ನಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಈ ಹೊತ್ತಿನಲ್ಲಿ ಪ್ರಸಾರವಾಗುತ್ತೆ. ಮುಂದೆ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು, ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ. ನಂಜುಂಡಿ ಕಲ್ಯಾಣ ಚಿತ್ರದ ಸುಂದರ ಗೀತೆ, ಎಸ್ ಪಿ ಬಿ ಮೋಹನ್ ಜಿಂಪೆಡ್ಸ್ ಮತ್ತು ಸಂಗಣಿಗುರು ಇದಕ್ಕೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಅದಾದ ಮೇಲೆ ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಚಿತ್ರದ ಸುಂದರ ಗೀತೆ, ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗ್. ಇನ್ನೂ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಇಷ್ಟದ ಹಾಡು ನಿಮಗೋಸ್ಕರ ಇವತ್ತಿನಲ್ಲಿ ಪ್ರಸಾರ ಆಗುತ್ತೆ. ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಮತ್ತೆರಡು ಸುಂದರ ಹಾಡುಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ, ಚಿಯುತ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಅದಾದ ನಂತರ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂದಂತಹ ಬಂಧನ ಚಿತ್ರದ ಸುಂದರ ಗೀತೆ, ಆರ್ ಎನ್ ಜಯಗೋಪಾಲ್ ರವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಚದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ, ಹೃದಯ್ ಕುಮಾರ್ ರಾಮ್ಪುರದಿಂದ ಮೆಸೇಜ್ ಕಳಿಸಿದ್ದಾರೆ. ಸೀತಾರಾಮ್ ಕಿರ್ಕೋಡ್ ಅವರು, ರೂಪಾ ಲಕ್ಷ್ಮೀಕಾಂತ್ ಅವರು, ತೇಜಸ್ವಿನಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಯಶವಂತ್ ಸುಮಲತಾ ಅವರು ಚನ್ನನ್ಕುಟ್ಟದಿಂದ, ವೀರೇಶ್ ಅಗಸನಗಟ್ಟಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿನಿಂದ, ಜ್ಯೋತಿ ಅವರು ಬೆಂಗಳೂರಿನಿಂದ, ಸುಬ್ರಹ್ಮಣಿ ಪಿಳಿಕುಂಟಿಯಿಂದ ಸರಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಭಾರ್ಗವಿ ಅವರು

ಹಾಸನದಿಂದ ಕಿರಣ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹರಿಕೃಷ್ಣ ಅವರು ಮಂತ್ರಾಲಯಂನಿಂದ ಮೆಸೇಜ್ ಮಾಡಿದ್ದಾರೆ. ಗೀತಾ ನಾಗಪ್ಪ, ಪವನ್ ರೋಹಿತ್ ಅವರು ಶಿವಮೊಗ್ಗದಿಂದ, ಸತೀಶ್ ಎನ್ಎಚ್ ನಗರಕೆರೆಯಿಂದ, ಹಾಗೆ ದೀಪ ಅವರು ಅನೇಕಲ್ನಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮಿಷದ ಹಾಡುಗಳು ನಿಮಗೋಸ್ಕರ ಅಂತ ಈ ಹೊತ್ತಿನಲ್ಲಿ ಪ್ರಸಾರ ಆಗುತ್ತೆ. ಮುಂದಿನ ಗೀತೆ ಕೃಷ್ಣ ನೀ ಬೇಗನೆ ಬಾರು ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ. ಅದಾದ ನಂತರ ಬಯಲುದಾರಿ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಎವರ್ಗ್ರೀನ್ ಹಾಡು, ಎಸ್ ಪಿ ಬಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಮ್ಯೂಸಿಕಲ್ ಯೋರ್ಸ್ ಎಫ್ಎಂ ರೈನ್ಬೋ, ಕನ್ನಡ ಕಾಮನವೆಲ್ಲೂ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. 9:54 ಆಗಿದೆ. ಬಹಳಷ್ಟು ಸಂದೇಶಗಳು ಇನ್ನೂ ಕೂಡ ಹರಿದು ಬರ್ತಾ ಇವೆ. ಚಂದ್ರಶೇಖರ್ ನಾಯಕ್ ಜೀವನ್ ವಿಮಾನ ನಗರ ದಾವಣಗೆರೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು NES ಬಡಾವಣೆಯಿಂದ, ಹಾಗೆಯೇ ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ ಮೆಸೇಜ್ ಕಳಿಸಿದ್ದಾರೆ. ಬಹಳ ಇಷ್ಟವಾಯಿತು ಇವತ್ತಿನ ಹಾಡುಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಆನಂದ್ ಕುಲಕರ್ಣಿ ಸುಲೈಪೇಟೆಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಸಾಗರದಿಂದ, ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಯಾರಿದು ಚಿಕ್ಕಮಗಳೂರಿಂದ ಕುಸುಮ ಮುರಳೀಧರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ನಂದಿನಿ ಮಾಲ್ತೇಶ್ ಅವರು, ಹಾಗೆ ನವ್ಯ ಕಿರಣ್ ಕುಮಾರ್ ತೂಬರಹಳ್ಳಿ ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ ಕೂಡ ನಮ್ಮನ್ನು ತಲುಪಿದೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಡೆಯದಾಗಿ ಆಗಲೇ ಹೇಳಿದ ಹಾಗೆ ಬಯಲುದಾರಿ ಚಿತ್ರದ ಸೂಪರ್ ಹಿಟ್ ಹಾಡು ನಿಮಗೋಸ್ಕರ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ FM ರೈನ್ಬೋ. 10 ಸರಿಯಾಗಿ ವಿಶೇಷ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ನಿಮ್ಮ ಜೊತೆ ಆಗ್ತೀನಿ. ಕೇಳ್ತಾರೆ FM ರೈನ್ಬೋ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೋಲ್ಕತ್ತಾದ FM ರೈನ್ಬೋ ಕನ್ನಡ ಕಾಮನ ಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:02 ಆಗಿದೆ ಅಂತ. ಸೊ ಇವತ್ತು ಜುಲೈ 27, ಇವತ್ತಿನ ನಮ್ಮ ಶೋನಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ವಿ? ಧ್ವನಿ ಕೇಳಿದ್ರೆ ಸಾಕು, ಎಂಥದ್ದೇ ನೋವಿದ್ರು ಕೂಡ ಮರ್ತು ಹೋಗುತ್ತೆ. ಆ ನಗು ಮುಖ ನೋಡಿದ್ರೆ ಜಗತ್ತಿನ ಕಪಟತನವೆಲ್ಲ ಕೂಡ ಕರಗದಂತೆ ಭಾಸವಾಗುತ್ತೆ. ನಾವು ಇವತ್ತು ಮಾತಾಡ್ತಾ ಇರೋದು ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ KS ಚಿತ್ರ ಅವರ ಬಗ್ಗೆ. ಇವತ್ತು ಅವರ ಹುಟ್ಟಿದ ಹಬ್ಬ. ಸೊ ಬನ್ನಿ ಹಾಗಿದ್ರೆ ವಿಶೇಷ ಪಯಣದಲ್ಲಿ ಅವರ ಸ್ವರದಲ್ಲಿ ಮರೆಯಲ್ಲಿರುವಂತಹ ಬದುಕಿನ ವಿಶೇಷ ಕಥೆಗಳನ್ನ ಕೇಳೋಣ. ಹಾಗೆ ಅವರ ಮಾತುಗಳಲ್ಲಿ ಅವ್ರು ಏನೇನು ಹೇಳ್ತಿದ್ರು ಅನ್ನೋದನ್ನ ಕೂಡ ಕೇಳ್ತಾ ಸಾಗೋಣ. ಜುಲೈ 27 ಕೇರಳದ ತಿರುವನಂತಪುರಂನಲ್ಲಿ ಸಂಗೀತಗಾರರ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣುಮಗು ಚಿತ್ರ. ತಂದೆ ಕರ್ಮನಕೃಷ್ಣ ನಾಯರ್ ಅವರು ಅವರೇನೆ ಇವರ ಮೊದಲ ಗುರು ಅಂತೆ. ಬಾಲ್ಯದಲ್ಲೇನೇ ಮನೆ ತುಂಬ ಹರಿತಾ ಇದ್ದಂತಹ ಸಂಗೀತ ಸುಧೆ ಈಕೆಯನ್ನ ಸುಲಭವಾಗಿ ಆವರಿಸ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಚಿತ್ರ ಅವರು ಒಮ್ಮೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನನ್ನ ತಂದೆ ನನ್ನ ಬೆನ್ನಿಗೆ ನಿಲ್ಲದೆ ಇದ್ರೆ ಇವತ್ತು ನಾನು ಮೈಕ್ ಮುಂದೆ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಅಂತ. ಹೌದಲ್ವಾ, ಪ್ರತಿಭೆಗೆ ಸರಿಯಾದ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಇತಿಹಾಸ ಸೃಷ್ಟಿಸೋದಕ್ಕೆ ಸಾಧ್ಯ ಆಗತ್ತೆ. ಇವರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನಮ್ಮೊಂದಿಗೆ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸುಂದರ ಹಾಡು ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡು, ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ. ಅದಾದ ನಂತರ ಐಕಾನಿಕ್ ಹಾಡು ಅಮೃತವರ್ಷಿಣಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ. ಕೇಳ್ತಾ ಇರಿ FM ರೈನ್ಬೋ.

ಹಾಗಾದ್ರೆ FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚುಟ್ಟೆ ವಿಶೇಷ ಕಾರ್ಯಕ್ರಮ ಇವತ್ತು ಕೆಎಸ್ ಚಿತ್ರ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಸೊ ಚಿತ್ರ ಮ್ಯಾಮ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಮುಂದೆ ಸಾಗೋಣ. ಆಗಲಿ ನಾವು ತಿಳ್ಕೊಂಡ್ವಿ ಅವರು ಅವರ ಕುಟುಂಬದಲ್ಲಿ ಬಹಳಷ್ಟು ಸಂಗೀತ ವಿಚಾರಗಳನ್ನೇ ಕೇಳ್ತಾ ಬೆಳೆದಿದ್ದು ಅಂತ. ಸೊ ಚಿತ್ರ ಅವರ ತಂದೆಗೆ ಮಗಳು ದೊಡ್ಡ ಗಾಯಕಿ ಆಗಬೇಕು ಅನ್ನೋ ಆಸೆ ಯಾವಾಗಲೂ ಇತ್ತಂತೆ. ಆದರೆ ತಾಯಿಗೆ ಸಿನಿಮಾ ರಂಗ ಅಂತ ಅಂದರೆ ಒಂದು ರೀತಿಯ ಭಯ ಅಥವಾ ಆತಂಕ ಇದ್ದೇ ಇತ್ತಂತೆ. ಮಗಳು ಸುಮ್ಮನೆ ಸಂಗೀತ ಶಿಕ್ಷಕಿಯಾಗಿ ನೆಮ್ಮದಿಯಿಂದ ಇರಲಿ ಅನ್ನೋದು ತಾಯಿಯ ಹಾರೈಕೆಯಾಗಿತ್ತಂತೆ. ಆದರೆ ವಿಧಿ ಬೇರೆನೇ ಹೇಳ್ತಾ ಇತ್ತು. ಮನೆ ಹಿರಿಯ ಸ್ನೇಹಿತರಾದ MG ರಾಧಾಕೃಷ್ಣನ್ ಅವರು ಚಿತ್ರ ಅವರ ಧ್ವನಿಯನ್ನು ಗುರುತಿಸಿ ಸಿನಿಮಾ ಲೋಕಕ್ಕೆ ಪರಿಚಯಿಸಿದ್ರಂತೆ. ಅಲ್ಲಿಂದ ಶುರುವಾಯಿತು ಅವರ ಚಿತ್ರರಂಗದ ಪಯಣ. ಚಿತ್ರ ಅವರು ಮಲಯಾಳಂನಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು ಕೂಡ ಕನ್ನಡ ಚಿತ್ರರಂಗ ಇವರನ್ನು ಅಪ್ಪಿಕೊಂಡ ರೀತಿ ಇದೆಯಲ್ಲ, ನಿಜಕ್ಕೂ ತುಂಬ ಅಂದರೆ ತುಂಬ ವಿಶೇಷ. 1980ರ ದಶಕದ ಮಧ್ಯಭಾಗದಲ್ಲಿ ಕನ್ನಡಕ್ಕೆ ಬಂದರು ಚಿತ್ರ ಅವರು. ಇಲ್ಲಿನ ಮಣ್ಣಿನ ಸೊಗಡಿಗೆ ತಕ್ಕಂತೆ ತಮ್ಮ ಉಚ್ಚಾರಣೆಯನ್ನು ಬದಲಾಯಿಸಿಕೊಂಡ್ರು. ಒಬ್ಬ ಅಪ್ಪಟ ಕನ್ನಡಿಗ ಕೂಡ ಬೆರಗಾಗುವಂತೆ ಅಚ್ಚ ಕನ್ನಡದಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆರಡು ಸುಂದರ ಗೀತೆಗಳನ್ನು ಕೇಳುವ ಸಮಯ. ಇನ್ನು ಬಹಳಷ್ಟು ಮೆಸೇಜಸ್ಗಳು ಬರ್ತಾ ಇವೆ. ಎಲ್ಲರೂ ಕೂಡ KS ಚಿತ್ರ ಅವರಿಗೆ ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಸಿಂಧನೂರು ಬಳೂಟಗಿ ಸುರೇಶ್ ಬಳೂಟಗಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಮರೆಯಲಾಗದ ಗಾಯಕಿ ಅವರಂತೂ ಅವರಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ರೂಪಾ ಲಕ್ಷ್ಮೀಕಾಂತ್, ತೇಜಸ್ವಿನಿ ಯಶವಂತ್, ಸುಮಲತಾ ಅವರು ಚನ್ನನಕುಂಟೆಯಿಂದ. ಹಾಗೆ ಶ್ವೇತಾ ಎಸ್ ರಾವ್ ಅವರು ಕೂಡ ತಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಚಿದಾನಂದ TV ಸರ್ಕಲ್ ಅವರು ಹೊಸದುರ್ಗದಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ನಮಗೆ ಅವರಿಗೆಲ್ಲ ಹಾಡುಗಳು

ಕೂಡ ತುಂಬಾ ಇಷ್ಟ. ಸೊ ಇವತ್ತು ಇಡೀ ದಿನ ಇವತ್ತು ಯಾರ್ನಲ್ಲಿ ಪೂರ್ತಿ ಅವ್ರದೇ ಹಾಡುಗಳನ್ನ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶ ನೋಡಿ ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಸರ್. ಮುಂದೆ ಎರಡು ಸೂಪರ್ ಹಿಟ್ ಬ್ಯಾಕ್ ಟು ಬ್ಯಾಕ್ ಗೀತೆಗಳು, ಕನಸುಗಾರ ಚಿತ್ರದ ಸುಂದರ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ, ಅದಾದ ನಂತರ ಮೈ ಆಟೋಗ್ರಾಫ್ ಚಿತ್ರದ ಮತ್ತೊಂದು ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಭಾರದ್ವಾಜ್ ಅವರ ಸಂಗೀತ. ಕೇಳ್ತಾರೆ FM ರೇನ್ಬೋ.

ಸಾಗರ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ವಿ ಕೆ ಎಸ್ ಚಿತ್ರ ಅವರ ಬಗ್ಗೆ. ಕೆ ಎಸ್ ಚಿತ್ರ ಅವರ ಜನ್ಮದಿನ ಇವತ್ತು. ಕೆ ಎಸ್ ಚಿತ್ರ ಅವರು ಎಸ್ ಪಿ ಬಿ ಅವರೊಂದಿಗೆ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಬಹಳಷ್ಟು ಜನರ ಫೇವ್ರೆಟ್ ಗೀತೆಗಳಲ್ಲಿ ಖಂಡಿತ ಇವರಿಬ್ಬರ ಕಾಂಬಿನೇಷನ್ ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಎಸ್ ಪಿ ಬಿ ಅವರ ಬಗ್ಗೆ ಚಿತ್ರ ಸದಾ ಗೌರವದಿಂದನೇ ಮಾತಾಡ್ತಾ ಇರ್ತಾರೆ. ಎಸ್ ಪಿ ಬಿ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರಂತೆ ಚಿತ್ರ ಅವ್ರಿಗೆ, ಒಬ್ಬ ಗಾಯಕ ಮೈಕ್ ಹಿಂದೆ ಉತ್ತಮ ನಟನಾಗಬೇಕು ಅಂತ. ಭಾವನೆಗಳನ್ನ ಮುಖದಲ್ಲಿ ತರದೇ ಇದ್ರೆ ಧ್ವನಿಯಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಚಿತ್ರ ಅವರು ನೆನಪಿಸ್ಕೊಳ್ತಾ ಇರ್ತಾರೆ. ಹೌದಲ್ವಾ? ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ಅವರ ವಿರಹದ ಹಾಡುಗಳನ್ನ ಕೇಳಿದಾಗ ನಿಜವಾಗ್ಲೂ ಕಣ್ಣಿನಲ್ಲಿ ನೀರು ಬಂದೇ ಬರುತ್ತೆ. ಸೊ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಕೂಡ ಟ್ರ್ಯಾಕ್ ರೆಕಾರ್ಡಿಂಗ್, ಆದರೆ ಚಿತ್ರ ಅವರು ಹಳೆಯ ದಿನಗಳನ್ನು ಮಿಸ್ ಮಾಡಿಕೊಂಡು ತುಂಬಾ ಹೇಳ್ತಾರೆ. ಆ ಕಾಲದಲ್ಲಿ ಎಲ್ಲ ವಾದ್ಯಗಳು, ವಾದ್ಯಗಾರರು, ಗಾಯಕರು ಒಟ್ಟಿಗೆ ಕುಳಿತು ತಾಲೀಮನ್ನು ನಡೆಸ್ತಾ ಇದ್ವಿ. ಸೊ ಅದೊಂದು ಕುಟುಂಬದಂತಿತ್ತು, ಅದೊಂಥರ ಮಾಸ್ಟರ್ ಕ್ಲಾಸ್ ಥರ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಅಂತ. ಚಿತ್ರ ಅಂತ ಅಂದರೆ ಬರೀ ಪ್ರತಿಭೆ ಅಲ್ಲ, ಅವೆಲ್ಲವನ್ನು ಮೀರಿ ನಿಲ್ಲುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತು. ಯಾವುದೇ ಭಾಷೆಯ ಹಾಡಾಗಿದ್ರೂ ಕೂಡ ಅದರ ಸಾಹಿತ್ಯವನ್ನು ತಮ್ಮ ಭಾಷೆಯಲ್ಲಿ ಬರ್ಕೊಂಡು ಅದರ ಪ್ರತಿ ಪದದ ಅರ್ಥವನ್ನು ಕೂಡ ಕೇಳಿ ತಿಳ್ಕೊಂಡು ಹಾಡ್ತಿದ್ರಂತೆ, ಹಾಡ್ತಾರಂತೆ ಕೂಡ. ಉಚ್ಚಾರಣೆಯಲ್ಲಿ ಸಣ್ಣ ತಪ್ಪು ಕೂಡ ಇರಬಾರ್ದು ಅನ್ನೋದು ಅವರ ಹಠ. ಇವತ್ತು ಅನೇಕ ಯುವ ಪ್ರತಿಭೆಗಳು ಮೇನ್ ಸ್ಟ್ರೀಮ್ ಮೀಡಿಯಾಗೆ ಅಥವಾ ಗಾಯನ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅಂತಹ ಪ್ರತಿಭೆಗಳಿಗೆ ಚಿತ್ರಾರವರ ಈ ಶಿಸ್ತೇ ಒಂದು ದೊಡ್ಡ ಪಾಠ ಅಂತ ಅನ್ಸುತ್ತೆ ಅಲ್ವಾ? ಮತ್ತೆರಡು ಸುಂದರ ಗೀತೆಗಳು. ಮುತ್ತಿನಹಾರ ಚಿತ್ರದ ಹಾಡು, ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಮತ್ತೊಂದು ಸುಂದರ ಗೀತೆ, ಮಲ್ಲ ಚಿತ್ರದ ಹಾಡು, ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:39 ಅಂತ ನಾವು ಮಾತಾಡ್ತಾ ಇದ್ವಿ ಕೆ ಎಸ್ ಚಿತ್ರ ಅವರ ಬಗ್ಗೆ. ಸೊ ಅವರ ಜನ್ಮದಿನವನ್ನ ಇವತ್ತು ಅವರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಹ್ಯಾಪಿ ಬರ್ತ್ಡೇ ಚಿತ್ರ ಮ್ಯಾಮ್ ಅಂತ ನಮ್ಮ ಇಡೀ ಎಫ್ ಎಂ ರೈನ್ಬೋ ತಂಡದ ಪರವಾಗಿ ಅವರಿಗೆ ಹೇಳ್ತಾ ಇದ್ದೀವಿ. ಚಿತ್ರ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಮೌನದ ಬಗ್ಗೆ ಒಂದು ಅದ್ಭುತ ಮಾತನ್ನ ಹೇಳಿದ್ದಾರೆ. ನಾವು ದಿನ ಇಡೀ ಹಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಹಾರಾಡ್ತಾ ಇರ್ತೀವಿ, ಆದರೆ ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆ ಆದರೂ ಸಂಪೂರ್ಣ ಮೌನವಾಗಿರಬೇಕು ಅಂತ. ಆ ಮೌನ ನಮ್ಮ ಅಂತರಂಗದ ಧ್ವನಿಯನ್ನು ನಮಗೆ ಕೇಳಿಸುತ್ತೆ. ಸಂಗೀತಗಾರರಿಗೆ ಮುಖ್ಯವಾಗಿ ಬಾಹ್ಯ ಶಬ್ದಗಳಷ್ಟೇ ಒಳಗಿನ ಮೌನವೂ ಕೂಡ ಮುಖ್ಯ ಅನ್ನುವ ಆಳವಾದ ಮಾತನ್ನು ಹೇಳಿದ್ದಾರೆ. ಯಾರ ಬದುಕಿನಲ್ಲೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆಯೋದಿಲ್ಲ ಅಲ್ವಾ. ಟೀಕೆಗಳು ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಚಿತ್ರ ಅವರಲ್ಲಿ ಒಂದು ಸ್ಪಷ್ಟವಾದ ತತ್ವ ಇದೆ. ಯಾರಾದರೂ ನಮ್ಮನ್ನು ವಿಮರ್ಶಿಸಿದಾಗ ತಕ್ಷಣ ಕೋಪಗೊಳ್ಳಬಾರದು. ಆ ವಿಮರ್ಶೆಯಲ್ಲಿ ಸತ್ಯ ಇದ್ದರೆ ತಿದ್ಕೋಬೇಕು, ಸುಳ್ಳಾಗಿದ್ದರೆ ಅದನ್ನು ಅಲ್ಲೇ ಬಿಟ್ಟು ಮುಗುಳ್ನಕ್ಕೂ ಮುನ್ನಡೆಯಬೇಕು. ನೆನಪಿಡಿ, ನಮ್ಮ ಶಾಂತಿಯನ್ನು ಕೆಡಿಸುವ ಹಕ್ಕು ನಾವು ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಚಿತ್ರ ಅವರ ಮುಖದಲ್ಲಿ ಆ ಮುಗ್ಧ ನಗು ಮತ್ತು ಆ ಕಾಟನ್ ಸೀರೆಯ ಸರಳತೆ ಎಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದು ಅಲ್ವಾ. ಒಮ್ಮೆ ಅವರಿಗೆ ಯಾರೋ ಕೇಳಿದ್ರಂತೆ, ನೀವು ಯಾಕೆ ಇಷ್ಟೊಂದು ಸಿಂಪಲ್ ಆಗಿರ್ತೀರಾ ಅಂತ. ಅದಕ್ಕೆ ಅವರು ತುಂಬ ನಕ್ಕು ಉತ್ತರಿಸ್ತಾರೆ, ನನ್ನ ತಂದೆ ನನಗೆ ಕಲಿಸಿದ್ದು ಇದನ್ನೇನೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಮ್ಮ ಕಾಲುಗಳು ಯಾವಾಗಲೂ ಭೂಮಿ ಮೇಲೆ ಇರೋ ಥರ ನೋಡ್ಕೋಬೇಕು ಅಂತ. ಆಡಂಬರ ನಮಗೆ ಕ್ಷಣಿಕ ಸಂತೋಷ ನೀಡಬಹುದು, ಆದರೆ ಸರಳತೆ ನಮಗೆ ಶಾಶ್ವತ ಗೌರವವನ್ನು ತಂದುಕೊಡತ್ತೆ ಅಂತ ಹೇಳ್ತಾರೆ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರ ಹಾಡುಗಳಷ್ಟೇ ಇಂಪಾಗಿದೆ ಅಂತ ಅನ್ಸುತ್ತೆ ಅಲ್ವಾ. ಮತ್ತೆರಡು ಸುಂದರ ಗೀತೆಗಳನ್ನು ಕೇಳುವ ಸಮಯ. ಹೃದಯ ಗೀತೆ ಚಿತ್ರದ ಹಾಡು, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ರಾಜು ನಾಗೇಂದ್ರ ಅವರ ಸಂಗೀತ. ಅದಾದ ನಂತರ ಭಾವಭಾಮಯದ ಚಿತ್ರದ ಮತ್ತೊಂದು ಸುಂದರ ಗೀತೆ, ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ಇದೀವಿ. ಕೆ ಎಸ್ ಚಿತ್ರ ಅವರ ಜನ್ಮದಿನವನ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಚಿತ್ರ ಅವರ ಮುಡಿಗೆ ಸೇರಿದಂತಹ ಪ್ರಶಸ್ತಿಗಳು ನಿಜವಾಗ್ಲೂ ಅಸಂಖ್ಯಾತ. ಬರೋಬ್ಬರಿ 6 ರಾಷ್ಟ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯಗಳಿಂದ ಸುಮಾರು 30 ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಮತ್ತು ಪದ್ಮಭೂಷಣ ಗೌರವ ಕೂಡ ದೊರಕಿದೆ. ಆದರೆ ಇದನ್ನೆಲ್ಲ ಸಾಧಿಸಿದ ಮೇಲೂ ಕೂಡ ಅವರಲ್ಲಿರುವ ವಿನಯತೆ ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ ಅನಿಸುತ್ತೆ. ಪ್ರಶಸ್ತಿಗಳು ಬಂದಾಗಲೆಲ್ಲ ಅವರು ತಲೆಬಾಗಿಸಿ ದೇವರಿಗೂ ಮತ್ತು ಅಭಿಮಾನಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಇರ್ತಾರೆ. ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದೀರಿ. ಅವರ ಹಾಡುಗಳು ಒಂದಕ್ಕಿಂತ ಒಂದು ವಿಭಿನ್ನ, ಅಲ್ಟಿಮೇಟ್ ಆಗಿವೆ. ಕೇಳಿಸಿಕೊಂಡ ನಮ್ಮ ಕರ್ಣಗಳೇ

ಧನ್ಯ ಅವರ ಇರುವಿಕೆಯಲ್ಲಿ ನಾವು ಇದ್ದೇವೆ ಅನ್ನೋದೇ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಗೌಡ್ರು ಹಾಸನದಿಂದ. ಬಹಳ ಇಷ್ಟವಾಯಿತು ಎಲ್ಲ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರ್ನಿಂದ. ಮಹೇಶ್ ಹೂಗಾರ ಅವರು ಕೊಪ್ಪಳ ತಾಲೂಕಿನ ಇಂದರ್ಗಿಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರಂ ಅವ್ರಿಗೂ ಮಲ್ಲೇಶ್ವರದಿಂದ ಕೂಡ ಮೆಸೇಜಸ್ನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿದೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ KS ಚಿತ್ರ ಅವರ ಬಗ್ಗೆ ಮಾತಾಡ್ತಾ ಇದ್ದಾಗ, ಚಿತ್ರ ಅವರು ಸದಾ ದೇವರಿಗೆ ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ಯಾವಾಗಲೂ ಸಲ್ಲಿಸ್ತಾರೆ. ಅವರ ಪ್ರಕಾರ ನಮ್ಮ ಬದುಕಿನಲ್ಲಿ ಕೃತಜ್ಞತಾ ಭಾವ, ಈ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಇರಬೇಕು. ನಮಗೆ ಸಿಕ್ಕಿರೋದೇ ನಾವು ದಿನವೂ ದೇವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ, ಸಿಕ್ಕಿರುವುದಕ್ಕೇ ನಾವು ದಿನವೂ ದೇವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೋ ಇಲ್ಲ ಅಂತ ಕೊರಗೋದಕ್ಕಿಂತ ಏನಿದೆ ಅಂತ ನೋಡಿ ಸಂತೋಷ ಪಟ್ಟರೆ ಬದುಕು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟು ನಿಜ ಅಲ್ವಾ? ಇದಂತೂ ತುಂಬ ಕಡಿಮೆ ಜನರು ಬಹುಶಃ ಜಗತ್ತಿನಲ್ಲಿ ಈ ತತ್ವವನ್ನು ಅರ್ಥ ಮಾಡಿಕೊಂಡಿರೋರು ಅಂತ ಅನಿಸುತ್ತೆ. ಸೊ ತಮ್ಮ ವೃತ್ತಿ ಜೀವನದ ಆರಂಭಿಕ ದಿನಗಳ ಬಗ್ಗೆ, ಬಹಳಷ್ಟು ನಿರಾಕರಣೆಗಳನ್ನು ಬಗ್ಗೆ ಮಾತಾಡ್ತಾ ಅವರು ಒಂದ್ಸತಿ ಹೇಳ್ತಾರೆ, ಪ್ರಾರಂಭದಲ್ಲಿ ನನಗೆ ಧ್ವನಿ ಸರಿಯಿಲ್ಲ ಅಂತ ತಿರಸ್ಕರಿಸಿದಂತಹ ದಿನಗಳು ಕೂಡ ಇವೆ. ಆದರೆ ನಾನು ಧೃತಿಗೆಡಲಿಲ್ಲ. ಆ ಸೋಲುಗಳೇ ನನ್ನನ್ನು ಹೆಚ್ಚು ಅಭ್ಯಾಸ ಮಾಡಲು ಪ್ರೇರೇಪಿಸಿದವು. ಸೋಲು ಅಂತ ನಾವು ಯೋಚಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಥವಾ ಕೂತ್ಕೊಂಡ್ಬಿಟ್ರೆ ಯಾವತ್ತೂ ಕೂಡ ಗೆಲುವು ನಮ್ಮದಾಗೋದಿಲ್ಲ. ಹಾಗಾಗಿ ಸೋಲಿಗೆ ಹೆದರದಿರಿ ಅಂತ ಎಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳ್ತಾರೆ. ಸೊ ಬ್ಯುಸಿ ಲೈಫ್, ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬಗ್ಗೆ ಕೂಡ ಅವರ ಮಾತುಗಳು ಬಹಳ ಸುಂದರವಾಗಿದೆ. ಸೊ ನಾವೆಷ್ಟೇ ಬ್ಯುಸಿ ಆಗಿದ್ರು ಕೂಡ ನಮ್ಮ ಕುಟುಂಬಕ್ಕೆ ಸಮಯ ನೀಡಬೇಕು. ಕಳೆದು ಹೋದ ಹಣ ಕೀರ್ತಿ ಮತ್ತೆ ಗಳಿಸ್ಕೋಬಹುದು, ಆದರೆ ಕಳೆದು ಹೋಗದ ಸಮಯ ಮತ್ತು ಪ್ರೀತಿ ಪಾತ್ರರನ್ನು ಮತ್ತೆ ಕರ್ಕೊಂಬರೋದಕ್ಕೆ ಸಾಧ್ಯ ಇಲ್ಲ. ಕೆಲಸದ ನಡುವೆ ಕೂಡ ಪ್ರೀತಿ ಪಾತ್ರರ ಜೊತೆ ಕಳೆಯುವ ಸಣ್ಣ ಕ್ಷಣಗಳೇ ನಮ್ಮನ್ನು ಜೀವಂತವಾಗಿಡತ್ತೆ ಅಂತ ಹೇಳ್ತಾರೆ. ಕೊನೆಯದಾಗಿ ಚಿತ್ರ ಅವರಿಗೆ ಸಂಗೀತ ಅಂದರೆ ಏನು ಗೊತ್ತಾ, ಸಂಗೀತ ಅಂದರೆ ನಿಮಗೇನು ಅಂತ ಕೇಳಿದಾಗ, ಸಂಗೀತ ಅಂದರೆ ನನಗೆ ಕೇವಲ ವೃತ್ತಿಯಲ್ಲ, ಅದು ನನ್ನ ಪ್ರಾರ್ಥನೆ ಅಂತ ಹೇಳ್ತಾರೆ. ನಾನು ಹಾಡುವಾಗ ದೇವರನ್ನು ಧ್ಯಾನಿಸ್ತೀನಿ, ಹಾಡು ಕೇಳುಗರ ಹೃದಯವನ್ನು ತಲುಪಿದಾಗ ಸಿಗೋ ಆನಂದವೇ ದೈವ ಸಾಕ್ಷಾತ್ಕಾರ. ಕಲೆಗೆ ಜಗತ್ತಿನ ಎಲ್ಲ ಗಾಯಗಳನ್ನು ಕೂಡ ಮಾಯ ಮಾಡುವ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಕೂಡ ಆ ದಿವ್ಯ ಕಲೆಯ ಶಕ್ತಿಯನ್ನು ಗೌರವಿಸೋಣ ಅಂತ ಹೇಳ್ತಾರೆ ಚಿತ್ರ ಅವರು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಇದರೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. KS ಚಿತ್ರ ಅವರಿಗೆ ನಮ್ಮ ಇಡೀ FM ರೈನ್ಬೋ ತಂಡದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಿನಿಚುಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಡೆಯದಾಗಿ ಆಕಾಶ್ ಚಿತ್ರದ ಸುಂದರ ಗೀತೆ, ಕೆ ಕಲ್ಯಾಣವರ ಸಾಹಿತ್ಯ, RP ಪಟ್ನಾಯಕ್ ಅವರ ಸಂಗೀತ ಇದೆ ಹಾಡಿಗೆ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಂದು ಅಮ್ಜದ್ ಖಾನ್ ಅವರ ಪುಣ್ಯ ಸ್ಮರಣೆಯ ಸಂದರ್ಭ. ಅಮ್ಜದ್ ಖಾನ್ ಅವರ ಪುಣ್ಯ ಸ್ಮರಣೆಯ ವಿಶೇಷ ಕಾರ್ಯಕ್ರಮ ಇಂದಿನ ಆಪ್ಕಿ ಪಸಂದ್. ಅಮ್ಜದ್ ಖಾನ್ ಅವರು ನಟಿಸಿರುವ ನಿಮ್ಮ ನೆಚ್ಚಿನ ಗೀತೆಗಳು ಆ ಚಿತ್ರದಲ್ಲಿ ಇದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013 9480901013. ಜೊತೆಗೆ ಅದರ ಕುರಿತಾಗಿ ಇಂಟ್ರೆಸ್ಟಿಂಗ್ ಟ್ರಿವಿಯ ಏನಾದರೂ ನಿಮಗೆ ತಿಳಿದಿದ್ರೆ ಸಹ ನಮಗೆ ನಿಮ್ಮ ಸಂದೇಶದ ಜೊತೆಗೆ ಕಳಿಸಬಹುದು. ಇದೀಗ ಮೊದಲಿಗೆ ಗೀತೆ ಯಾರಾನ ಚಿತ್ರದಿಂದ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಗಾಯನದಲ್ಲಿ ಅಂಜಾನವರ ಸಾಹಿತ್ಯ ರಾಜೇಶ್ ರೋಷನ್ ಅವರ ಸಂಗೀತ.

ಕುರುಬಾನಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್, ಅನ್ವರ್ ಅಜೀಜ್ ನಾಜಾ ಅವರ ಗಾಯನದಲ್ಲಿ ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ. ಇಂದು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವು ಭಾರತೀಯ ಚಿತ್ರರಂಗದ ದಂತಕತೆ, ಶ್ರೇಷ್ಠ ನಟ ಮತ್ತು ನಿರ್ದೇಶಕರಾಗಿದ್ದ ಅಮ್ಜದ್ ಖಾನ್ ಅವರ ಪುಣ್ಯ ಸ್ಮರಣೆಯಂದು ಅವರನ್ನು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ತಾ ಇದ್ದೇವೆ. 12 ನವೆಂಬರ್ 1940 ಜನಿಸಿದ ಅಮ್ಜದ್ ಖಾನ್ ಅವರು 1955 ತೆರೆ ಕಂಡ ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರದ ಮೂಲಕ ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಅಮರರಾದರು. ಅವರು ಹೇಳಿದ ಸಂಭಾಷಣೆಗಳು ಇಂದಿಗೂ ಪ್ರತಿಯೊಬ್ಬರ ನೆನಪಿನಲ್ಲಿ ಉಳಿದಿವೆ. ಕೇವಲ ಖಳನಾಯಕನಾಗಿ ಅಷ್ಟೇ ಅಲ್ಲ, ಶತ್ರಂಜ್ ಕೆ ಕಿಲಾಡಿ ಚಿತ್ರದ ನವಾಬ್ ವಾಜಿದ್ ಅಲಿ ಶಾ ಪಾತ್ರದಿಂದ ಹಿಡಿದು ಯಾರಾನ, ಕುರ್ಬಾನಿ ಮತ್ತು ಲವಾರಿಸ್ನಂತಹ ಚಿತ್ರಗಳಲ್ಲಿ ಧನಾತ್ಮಕ ಹಾಗೂ ಹಾಸ್ಯಮಯ ಪಾತ್ರಗಳ ಮೂಲಕವೂ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಸುಮಾರು 130 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಅವರು ಕೆಲವು ಚಿತ್ರಗಳನ್ನು ಸಹ ನಿರ್ದೇಶಿಸಿದರು. ಇದೀಗ ಮುಂದಿನ ಗೀತೆ ಕಸ್ಮೆ ವಾದೆ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

0: 11:27 ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅಮ್ಜದ್ ಖಾನ್ ಅವರ ಪುಣ್ಯಸ್ಮರಣೆಯ ವಿಶೇಷ. ಪರ್ವರೇಶ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಶಾ ಭೋಸ್ಲೆ, ಆರ್ತಿ ಮುಖರ್ಜಿ, ಶೈಲೇಂದ್ರ ಸಿಂಗ್, ಅಮಿತ್ ಕುಮಾರ್ ಅವರ ಗಾಯನದಲ್ಲಿ, ಮಜ್ರು ಅವರ ಸಾಹಿತ್ಯ, ಲಕ್ಷ್ಮೀಕಾಂತ ಪ್ಯಾರೇಲಾಲ್ ಅವರ ಸಂಗೀತ. ಅಮ್ಜದ್ ಖಾನ್ ಅವರು 1951 ಬಿಡುಗಡೆಯಾದ ನಾಜ್ನೀನ್ ಚಿತ್ರದ ಮೂಲಕ ತಮ್ಮ 11 ವಯಸ್ಸಿನಲ್ಲಿ ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನಂತರ ಅವರು ಅಬ್ ದಿಲ್ಲಿ ದೂರ್ ನಹಿ, ಮಾಯಾ ಚಿತ್ರಗಳಲ್ಲಿ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸಿದ್ರು. 1973 ಬಿಡುಗಡೆಯಾದ ಹಿಂದೂಸ್ತಾನ್ ಕಿ ಕಸಮ್ ಚಿತ್ರದಲ್ಲಿನ ಸಣ್ಣ ಪಾತ್ರದ ಮೂಲಕ ಅಮ್ಜದ್ ಖಾನ್ ಅವರು ಪ್ರೌಢ ನಟನಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ರು. 1975 ಬಿಡುಗಡೆಯಾದ ಶೋಲೆ ಚಿತ್ರದ ದರೋಡೆಕೋರ ಗಬ್ಬರ್ ಸಿಂಗ್ ಪಾತ್ರವು ಅಮ್ಜದ್ ಖಾನ್ ಅವರ ವೃತ್ತಿ ಜೀವನಕ್ಕೆ ಬಹುದೊಡ್ಡ ತಿರುವು ನೀಡಿತ್ತು. ಈ ಪಾತ್ರವನ್ನು ಅವರಿಗೆ ಮೊದಲು ಆಫರ್ ಮಾಡಿದ್ದು ಚಿತ್ರದ ಬರಹಗಾರರಲ್ಲಿ ಒಬ್ಬರಾದ ಸಲೀಂ ಖಾನ್. ಈ ಪಾತ್ರದ ತಯಾರಿಗಾಗಿ ಅಮ್ಜದ್ ಖಾನ್ ಅವರು ಚಂಬಲ್ ದರೋಡೆಕೋರರ ಕುರಿತು ತರುಣ್ ಕುಮಾರ್ ಬಾದುರಿ ಅವರು ಬರೆದ ಅಭಿಶಪ್ತ್ ಚಂಬಲ್ ಎಂಬ ಪುಸ್ತಕವನ್ನು ಓದಿದ್ರಂತೆ. ಶೋಲೆ ಚಿತ್ರವು ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಮತ್ತು ಗಬ್ಬರ್ ಸಿಂಗ್ ಪಾತ್ರದಲ್ಲಿನ ಅವರ ನಟನೆ ಅಪಾರ ಪ್ರಶಂಸೆ ಪಡೆಯಿತು. ಈ ಪಾತ್ರವು ಅವರ ವೃತ್ತಿ ಜೀವನದ ಅತ್ಯಂತ ಜನಪ್ರಿಯ ಪಾತ್ರವಾಗಿ ಉಳಿಯಿತಲ್ಲದೆ ಹಿಂದಿ ಚಿತ್ರರಂಗದ ಸಾಂಸ್ಕೃತಿಕ ಸಂಕೇತವಾಗಿ ಮಾರ್ಪಟ್ಟಿತು. ಶೋಲೆ ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರ ಖಾನ್ ಅವರು 1970-80 ದಶಕದ ಆರಂಭದಲ್ಲಿ ಹಲವು ಹಿಂದಿ ಚಿತ್ರಗಳಲ್ಲಿ ಖಳನಾಯಕ ಹಾಗೂ ಪೋಷಕ ಪಾತ್ರಗಳಲ್ಲಿ ನಟಿಸುವುದನ್ನು ಮುಂದುವರೆಸಿದ್ರು. ಇನ್ಕಾ ಚಿತ್ರದಲ್ಲೂ ಅವರ ಪಾತ್ರವನ್ನು ಅತ್ಯಂತ ಭಯಾನಕವಾಗಿ ಬಿಂಬಿಸಲಾಗಿತ್ತು. ದೇಶ ಪರದೇಶ್, ಮುಖಂದರ್ ಕಾ ಸಿಕಂದರ್, ನಾಸ್ತಿಕ್, ಸತ್ತೆ ಪೆ ಸತ್ತಾ, ಚಂಬಲ್ ಕಿ ಕಸಮ್, ಗಂಗಾ ಕಿ ಸಪ್ನ, ಹಮ್ ಕಿಸಿ ಸೆ ಕಮ್ ನಹಿ ಮತ್ತು ನಸೀಬ್ ನಂತಹ ಪ್ರಸಿದ್ಧ ಚಿತ್ರಗಳಲ್ಲಿ ಅವರು ತಮ್ಮ ನಟನೆಯ ಛಾಪನ್ನ ಮೂಡಿಸಿದ್ರು.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅಮ್ಜದ್ ಖಾನ್ ಅವರಿಗಾಗಿ ಮುಂದಿನ ಗೀತೆ. ಕಾಲಿಯಾ ಚಿತ್ರದಿಂದ ಮೊಹಮ್ಮದ್ ರಫಿಯವರ ಗಾಯನದಲ್ಲಿ ಮಜ್ರು, ಸುಲ್ತಾನ್ಪುರಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಯಾರನ ಚಿತ್ರದ ಗೀತೆಯನ್ನ ಕೇಳಿದ್ರಿ? ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ, ಅಂಜಾನ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ. ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ. ನಮಸ್ತೆ. ದೇಶದಲ್ಲಿ ಮೊದಲ ಬಾರಿಗೆ ಶೋಲೆ ಚಿತ್ರದ ಮೂಲಕ ಸಿನಿಮಾ ಡೈಲಾಗ್ಗಳ ಆಡಿಯೋ ಕ್ಯಾಸೆಟ್ ರಿಲೀಸ್ ಆಯಿತು. ಇದು ಸೂಪರ್ ಹಿಟ್ ಸಹ ಆಯಿತು. ಇದಕ್ಕೆ ಮುಖ್ಯ ಕಾರಣ ಅಮ್ಜದ್ ಖಾನ್ ಅವರ ವಿಶೇಷ ಹಾಗೂ ವಿಶಿಷ್ಟ ಧ್ವನಿಯ ಮಾತುಗಳು ಅಂತ ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ, ನಮಸ್ಕಾರ ಮೇಡಮ್, ನಮಗೆ ಅಮ್ಜದ್ ಖಾನ್ ಹೆಸರಿಗಿಂತ ಜಾಸ್ತಿ ಗಬ್ಬರ್ ಸಿಂಗ್ ಅಂತ ಗೊತ್ತು. ಅವರು ನಟಿಸಿರುವ ನನಗೆ ಯಾರನ ತುಂಬ ಇಷ್ಟ, ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮಂಜುನಾಥ್ ಈರಪ್ಪ ಯಾವಗಲ್ ದೇವಾಂಗಪೇಟೆ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ವಿಜಯಪುರದಿಂದ ಇಸ್ಮಾಯಿಲ್ ಅವರು, ದಿಲೀಪ್ ಕಲ್ಯಾಣ್ಕರ್ ಅವರು, ರಘುನಾರಾಯಣ್ ಬೆಂಗಳೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಆನಂದ ಕುಲಕರ್ಣಿ ಸೂಲೆಪೇಟದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಎನ್ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಶೋಲೆ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಸತ್ತೆ ಪೇ ಸತ್ತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಅಮ್ಜದ್ ಖಾನ್ ಅವರ ಪುಣ್ಯಸ್ಮರಣೆಯ ವಿಶೇಷ. ಸತ್ಯಜಿತ್ ರೇ ಅವರ ಶತ್ರಂಜ್ ಕೆ ಖಿಲಾಡಿ ಚಿತ್ರದ ಕಾವ್ಯಾತ್ಮಕ ಗಂಭೀರತೆಯ ನವಾಬ್ ವಾಜಿದ್ ಅಲಿ ಶಾ ಪಾತ್ರದಿಂದ ಹಿಡಿದು ಕುರ್ಬಾನಿ ಮತ್ತು ಉತ್ಸವನಂತಹ ಚಿತ್ರಗಳ ಹಾಸ್ಯಮಯ ಪಾತ್ರಗಳವರೆಗೆ ಅವರು ತಮ್ಮ ನಟನಾ ವೈವಿಧ್ಯತೆಯನ್ನು ಸಾಬೀತುಪಡಿಸಿದರು. ಫೋರ್ಬ್ಸ್ ನಿಯತಕಾಲಿಕೆಯ ಸಿದ್ಧಪಡಿಸಿದ ಭಾರತೀಯ ಚಿತ್ರರಂಗದ 25 ಶ್ರೇಷ್ಠ ಅಭಿನಯಗಳು ಪಟ್ಟಿಯಲ್ಲಿ ಶೋಲೆ ಚಿತ್ರದ ಅವರ ನಟನೆಯು ಸೇರಿತ್ತು. ಖಾನ್ ಅವರು ತಮ್ಮ ಉದಾರತೆ, ಸಮಯ ಪ್ರಜ್ಞೆ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರುವಾಸಿಯಾಗಿದ್ದರು. ಅವರು ಸಿನಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅಲ್ಲಿ ಅವರು ಕಲಾವಿದರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸಿದರು. ಅವರ ಸಹನಟರು ಮತ್ತು ಸಹೋದ್ಯೋಗಿಗಳು ಅವರ ಹಾಸ್ಯ ಪ್ರಜ್ಞೆ ಹಾಗೂ ಬಲವಾದ ನೈತಿಕ ಮೌಲ್ಯಗಳನ್ನು ಆಗಾಗ್ಗೆ ನೆನಪಿಸಿಕೊಳ್ತಿರ್ತಾರೆ. 2022ರಲ್ಲಿ ಔಟ್ಲುಕ್ ಇಂಡಿಯಾ ಸಂಸ್ಥೆಯು ಪ್ರಕಟಿಸಿದ 75 ಅತ್ಯುತ್ತಮ ಬಾಲಿವುಡ್ ನಟರ ಪಟ್ಟಿಯಲ್ಲಿ ಅಮ್ಜದ್ ಖಾನ್ ಅವರು ಸ್ಥಾನ ಪಡೆದಿದ್ದರು. 27 ಜುಲೈ 1992 ತಮ್ಮ 51ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನ ಅಗಲಿದ್ರು. ಅವರು ಇಂದು ನಮ್ಮೊಂದಿಗಿಲ್ಲದಿದ್ರು. ಅವರು ನಟಿಸಿದ ಅದ್ಭುತ ಪಾತ್ರಗಳು ಹಾಗೂ ಅವರ ಧ್ವನಿ ಭಾರತೀಯ ಚಿತ್ರರಂಗದಲ್ಲಿ ಎಂದೆಂದಿಗೂ ಜೀವಂತ. ಅಂತ ಮಹಾನ್ ಕಲಾವಿದನಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ. ಸಮಂತಾ, ಸವಿತಾ, ಗಿರೀಶ್, ಸುಂದರ ಕೊಪ್ಪೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಛತ್ತೀಸ್ಗಢದಿಂದ ಪಾರಸ್ ಮಣಿವರ್ಮ, ನಾಗರತ್ನ ರಾಜಾಜಿನಗರದಿಂದ ಹೆಚ್ ಎಲ್ ಬಸವರಾಜು ಹೊಸಹಳ್ಳಿ ಇಂದ, ದಿವಾಕರ್ ಶೆಣೈ, ಗೋವಿಂದ ಮೆನನ್ ಕೋಲಾರದಿಂದ, ನಂಬರ್ ಎಂಡಿಂಗ್ ವಿತ್ 0741, ಸದಾಶಿವ ಹುಳಗೂರ, ಜಯಂತ್ ಹೆಗ್ಡೆ ಸಿರಿಸಿಯಿಂದ, ಪ್ರಮೀಳಾ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಜೊತೆಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಚಿತ್ರ ಅವರ ಹುಟ್ಟಿದ ದಿನ. ಅವರಿಗಾಗಿ ಒಂದು

ಗೀತೆಯನ್ನ ಪ್ರಸಾರ ಮಾಡಿ ಅಂತ ಖಂಡಿತ ಪ್ರಸಾರ ಮಾಡೋಣ. ಇದೀಗ ರೋಜಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಪಿ ಕೆ ಮಿಶ್ರಾ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

0: ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಚ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೆ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾಯೆ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೆ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೆ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯೀ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 10,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ

0: ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಆತ್ಮೀಯ ಸ್ನೇಹಿತರೆ ನಮಸ್ಕಾರ. 12:06:30 ಇದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ ಆಕಾಶವಾಣಿ ಎಫ್ಎಂ ರೇನ್ಬೋದ ಕೇಳುಗರಿಗೆ ಆತ್ಮೀಯ ಸ್ವಾಗತ ನಿಮ್ಮ ಪುನೀತಾ ಕಡೆಯಿಂದ. ಹೌದ್ರಿ, ಹಲೋ ಹಲೋ ಹಲೋ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಬಾನುಲಿಯ ಕಾಮನಬಿಲ್ಲಿನ ಅಂಗಳದ ಮಳೆ ಮೋಡಕ್ಕೆ ಸೋತು ಮೈ ತುಂಬಿ ಕುಣಿಯುವಂತಹ ನವಿಲಿನ ನವಿಲುಗರಿಯ ಅಂದದ ಆನಂದದ ಸಂಗೀತ ಲೋಕಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಚಿತ್ರ ಚಿತ್ತಾರ ಇವತ್ತು ದಕ್ಷಿಣ ಭಾರತದ ಗಾನಕೋಗಿಲೆ, ಕನ್ನಡದ ಕೋಗಿಲೆ ಚಿತ್ರ ಕೆಎಸ್ ಚಿತ್ರ. ಅವರ ವಿಶೇಷ 6 ನ್ಯಾಷನಲ್ ಅವಾರ್ಡ್ಸ್, 37 ರಾಜ್ಯ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. 18,000ಕ್ಕಿಂತಲೂ ಹೆಚ್ಚು ಹಾಡುಗಳ ಒಡತಿ. ಅದೇನೇ ಇರಲಿ, ಒಂದೇ ದಿನದಲ್ಲಿ 16 ಹಾಡುಗಳನ್ನು ರೆಕಾರ್ಡ್ ಮಾಡಿದ ರೆಕಾರ್ಡ್ನ ಯಜಮಾನಿ. ಆಕಾಶವಾಣಿಯ ಬಾನಂಗಳ ಕೇವಲ ಜಾನಕಮ್ಮ ಅವರಿಗೆ ಮಾತ್ರ ಮೀಸಲಾಗಿರಲಿಲ್ಲ. ಕೆಎಸ್ ಚಿತ್ರ ಅವರ ಧ್ವನಿಯನ್ನು ಸಾಕಿ ಸಲಹಿ ಸಂಸ್ಕರಿಸಿ ಸ್ವೀಕರಿಸಿ ಪುರಸ್ಕರಿಸಿದ ತವರು ಆಕಾಶವಾಣಿ. ತಮ್ಮ ಆರಂಭದ ದಿನಗಳಲ್ಲಿ 100+ ಹಾಡುಗಳನ್ನು ಆಕಾಶವಾಣಿಗಾಗಿ ಹಾಡಿದ ಚಿತ್ರ ಅವರ ಬಾನುಲಿ ಜೊತೆಗಿನ ಬಂಧ ದಶಕಗಳಷ್ಟು ಹಳೆಯದು, ಆಳದ್ದು. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಮಾತುಗಳು ಸೋತು ಹೋಗ್ತವೆ, ಆದರೆ ಭಾವನೆಗಳು ಗೆಲ್ಲುತ್ತವೆ. ನಮಗೆ ಮಾತು ಬಾರದಿದ್ದಾಗ, ಮನಸ್ಸಿನ ತುಂಬ ಬೇಸರವಾದಾಗ, ಅಥವಾ ಹೇಳಿಕೊಳ್ಳಲಾಗದ ಸಂತೋಷವಾದಾಗ ಸಾಥ್ ನೀಡೋದು ಒಂದು ಮಧುರವಾದಂತಹ ಧ್ವನಿ. ಕೋಟ್ಯಾಂತರ ಹೃದಯಗಳನ್ನು ಅವುಗಳ ಕಣ್ಣೀರನ್ನು ಒರೆಸಿ ದಣಿದ ಮನಸ್ಸುಗಳಿಗೆ ತಂಪೆರೆದು ಸಾವಿರಾರು ಪ್ರೇಮಿಗಳ ಭಾವನೆಗಳಿಗೆ ಧ್ವನಿಯಾದ ಆ ಮೃದುಸ್ವರ ಪದ್ಮಭೂಷಣ ಡಾಕ್ಟರ್ ಕೆಎಸ್ ಚಿತ್ರ ಅವರದು. ಸಾವಿರಾರು ಹಾಡುಗಳು, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು, ಜಗತ್ತಿನಾದ್ಯಂತ ಸಿಕ್ಕ ಬಿರುದು ಬಾವಲಿಗಳು, ಗೌರವ ಮನ್ನಣೆಗಳು, ಇಷ್ಟೆಲ್ಲ ಸಾಧನೆಯ ಶಿಖರದಲ್ಲಿದ್ದಾಗ ಬದುಕಿನಲ್ಲಿ ಎದುರಾದ ನೋವು ಹೇಳಿಕೊಳ್ಳಲಾಗದಂತಹ ಅವರ ಬದುಕಿನ ದಾರಿಯನ್ನು ಬದಲಿಸಿದ್ರೂ ಕೂಡ ಸಂಗೀತದ ಮೂಲಕವೇ ಗೆದ್ದು ಬಂದ ಆ ದಿಟ್ಟ ಧನ್ಯ ಜೀವದ ಬದುಕಿನ ಸುಂದರ ಪ್ರೇರಣಾತ್ಮಕ ಭಾವನಾತ್ಮಕ ಗೀತ ಪಯಣ ಸ್ವಾಗತ. ನಾನು ಪುನೀತಾ, ಇದು ನವಿಲುಗರಿ.

ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅಲ್ಲದೆ ಮಣಿಪುರಿ ಭಾಷೆ, ಹಾಗೆಯೇ ನಮಗೆ ಮುತ್ತಿನಹಾರ ಚಿತ್ರದಲ್ಲಿ ಕೊಡವ ಭಾಷೆಯಲ್ಲಿ ಚಿತ್ರ ಅವರು ಹಾಡಿದ ಹಾಡು ಕೂಡ ಸಿಗುತ್ತೆ. ಅಷ್ಟೇ ಯಾಕೆ, ಭಾರತದ ಬಹುತೇಕ ಎಲ್ಲ ಭಾಷೆಗಳ ಸಾಲುಗಳಿರುವ ಒಂದು ವಿಶೇಷ ಕನ್ನಡ ಹಾಡನ್ನು ಕೂಡ ಅವರು ಹಾಡಿದ್ದಾರಂತೆ. ಸಂಗೀತಕ್ಕೆ ಯಾವುದೇ ಭಾಷೆಯ ಗಡಿ ಇಲ್ಲ ಅನ್ನೋದಕ್ಕೆ ಚಿತ್ರ ಅವರೇ ಸಾಕ್ಷಿ. ಸ್ಟೇಜ್ ಮೇಲೆ ತಮ್ಮ ಜೊತೆ ಹಾಡುವ ಯುವ ಗಾಯಕರು ಅಥವಾ ಸಹ ಗಾಯಕರಿಗೆ ಚಿತ್ರ ನೀಡುವಂತಹ ವಿಶೇಷ ಪ್ರೋತ್ಸಾಹ ಸದಾ ಅನನ್ಯ ಆಗಿರುತ್ತೆ ಅಂತಲೇ ಹೇಳ್ತಾರೆ ಅವರ ಸಹ ಗಾಯಕಿಯರು. ಎಷ್ಟೇ ದೊಡ್ಡ ಗಾಯಕಿಯಾಗಿದ್ರು ಕೂಡ ಅವರಲ್ಲಿರುವಂತಹ ವಿನಯ ಮತ್ತು ನಮ್ರತೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಅಲ್ವಾ. ವಿನಯನೇ ವಿದ್ಯೆಗೆ ಭೂಷಣ ಅಂತೇಳ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಅರ್ಥಪೂರ್ಣವಾಗಿ ನಿಲ್ತಾರೆ ನಮ್ಮ ಚಿತ್ರ ಅವರು. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ನಾನು ಶಾಲೆಯಲ್ಲಿ ಕಲಿಬೇಕಾದ ತುಂಬ ಆವ್ರೇಜ್ ಸ್ಟೂಡೆಂಟ್ ಆಗಿದ್ದೆ ಅಂತೇಳ್ಬಿಟ್ಟು ಹೇಳಿ ಬಹಳ ಮುಗ್ಧರಾಗಿ ವಿನಮ್ರತೆಯಿಂದ ಹೇಳ್ಕೊಳ್ತಾರೆ ಚಿತ್ರ. ಇಷ್ಟೊಂದು ಪ್ರಶಸ್ತಿ ಜನಪ್ರಿಯತೆ ಬಂದ ಮೇಲೂ ಕೂಡ ಇಷ್ಟು ಸರಳವಾಗಿರೋದು ಕೇವಲ ಶ್ರೇಷ್ಠ ಕಲಾವಿದರಿಗೆ ಮಾತ್ರ ಸಾಧ್ಯ. ಹೇಗನ್ಸುತ್ತೆ ನಿಮಗೆ? ನೀವು ಕೂಡ ನಿಮ್ಮ ಸಂದೇಶಗಳನ್ನು ನಮಗೆ ಬರೆದು ಕಳಿಸಬಹುದು. 12:14:05 ಸೆಕೆಂಡುಗಳ ಈ ಸಮಯದಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಚಿತ್ರ ಚಿತ್ತಾರ.

ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಶಿವರಾಜ್ ಕುಮಾರ್ ಹಾಗೆಯೇ ವಿಜಯಲಕ್ಷ್ಮಿ ಮತ್ತು ರಮೇಶ್ ಅವರು ಇದ್ದಂತಹ ಚಿತ್ರ ಇದಾಗಿತ್ತು. ರೈತರ ಬವಣೆಗಳನ್ನು ತುಂಬ ಚೆನ್ನಾಗಿ ವೀಕ್ಷಕರ ಮುಂದೆ ಇಟ್ಟಂತಹ ಚಿತ್ರ ಇದಾಗಿತ್ತು. ಈ ಚಿತ್ರದ ಈ ಗೀತೆ ಇದೆಯಲ್ಲ, ಖಂಡಿತವಾಗ್ಲೂ ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ಫೇವ್ರೆಟ್ ಹಾಡುಗಳಲ್ಲಿ ಇದು ಕೂಡ ಒಂದು. ನೇಸರ ನೇಸರ, ಹೌದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರುತ್ತೆ, ಕರೆಕ್ಟ್ ಅಲ್ವಾ? ಅರವಿಂದ್ ಘೋಷ್ ಹೇಳ್ತಾರೆ, ದ ಸ್ವಿಫ್ಟೆಸ್ಟ್ ನೋ ದ ಡಾರ್ಕೆಸ್ಟ್ ನೈಟ್ಸ್ ದಿ ಪ್ರಿಪೇರ್ ದ ಗ್ರೇಟೆಸ್ಟ್ ಡಾನ್ಸ್ ಅಂತೇಳ್ಬಿಟ್ಟು ಹೇಳಿ. ಎಷ್ಟೇ ಗಾಢಾಂಧಕಾರ ಇದ್ದಂತಹ ರಾತ್ರಿ ಆದರೂ ಕೂಡ ಬೆಳಗಿನ ಬೆಳಕು ನಮ್ಮ ಬದುಕಿಗೆ ಖಂಡಿತವಾಗ್ಲೂ ದೀಪ ಆಗಿ ಬಂದೇ ಬರುತ್ತೆ. ಅಂತಹ ಅರ್ಥ ಇರುವಂತಹ ಹಾಡು ನಿಮಗೋಸ್ಕರ ಚಿತ್ರ ಅವರ ಧ್ವನಿಯಲ್ಲಿ.

ಉತ್ತರ ಭಾರತದಲ್ಲಿ ತಮ್ಮನ್ನು ಇಂದಿಗೂ ಕೂಡ ಗುರುತಿಸೋದು ಕಣ್ಣಾಳನೆ ಅಂದರೆ ಮುಂಬೈ ಚಿತ್ರದ ಈ ಹಾಡನ್ನು ಹಾಡಿದ ಮೂಲಕ. ಅಲ್ಲದೆ ಅವರು ಭೂಪೇನ್ ಹಜಾರಿಕಾ ಅವರ ಜೊತೆ ಪಿಯಾ ಬಸಂತೀರೆ ಅನ್ನುವಂತಹ ಹಾಡನ್ನು ಕೂಡ ಅದ್ಭುತವಾಗಿ ಹಾಡಿದ್ದಾರೆ. ತುಂಬ ಹೆಸರನ್ನು ಮತ್ತು ಏನು ಒಂದು ರೀತಿಯ ರೆಕಗ್ನಿಷನ್ ಅನ್ನು ಕೊಟ್ಟಂತಹ ಹಾಡು ಇದು. ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆ ಈ ಹಾಡು ಇವತ್ತಿಗೂ ಕೂಡ ಒಂದು ಸಾರ್ವಕಾಲಿಕ ಫೇವರೇಟ್ ಕೋಟ್ಯಾಂತರ ಜನರದ್ದು. ಆತ್ಮೀಯ ಸ್ನೇಹಿತರೆ, ಸ್ಟುಡಿಯೋಗೆ ಬಂದು ರೆಕಾರ್ಡಿಂಗ್ ಮಾಡದೆ ಹೋಗೋದು ಕಲಾಕ್ಷೇತ್ರಕ್ಕೆ ಮಾಡುವ ಅಪಚಾರ ಅಂತೇಳ್ಬಿಟ್ಟು ಹೇಳಿ ಚಿತ್ರ ಅವರು ಬಹಳ ಬಲವಾಗಿ ನಂಬಿದ್ದಾರೆ. ಕೆ ಎಸ್ ಚಿತ್ರ ಅವರು ಎಲ್ಲರಿಗೂ ಇರೋ ರೀತಿಯಲ್ಲಿ ಅವರಿಗೂ ಕೂಡ ಭಯ ಹೊಂದಿದೆ ಅಂತೆ. ಏನಂತೆ ಗೊತ್ತಾ, ಭಯ ಏನು ಅಂತೇಳ್ಬಿಟ್ಟು ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಗಳಿದ್ದಾವೆ. ಈ ರೆಕಾರ್ಡ್ ಮಾಡ್ಕೊಳ್ತಾರೆ, ಯಾವ ಬಿಟ್ಸನ್ನು ಎಲ್ಲಿ ಹಾಕ್ತಾರೋ ಅನ್ನುವಂತಹ ಭಯ ಅವರಿಗೆ ಖಂಡಿತ ಕಾಡೆ ಇರುತ್ತಂತೆ. ಲತಾ ಮಂಗೇಶ್ಕರ್ ಅವರ ಜೊತೆ ಅವರ ಎದುರು ಹಾಡುವಾಗ ತಮಗೆ ತುಂಬ ಟೆನ್ಷನ್ ಮತ್ತು ಗೌರವಪೂರ್ವಕವಾದಂಥ ಭಯ ಇತ್ತು ಅಂತೇಳ್ಬಿಟ್ಟು ಹೇಳಿ ಆ ಚಿತ್ರ ಅವರು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಬಳಿ ಸುಮಾರು ಅಂದರೆ ಸೀರೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅಲ್ವಾ? 1000ಕ್ಕೂ ಹೆಚ್ಚು ಸೀರೆಗಳ ಸಂಗ್ರಹ ನಮ್ಮ ಚಿತ್ರ ಅವರ ಜೊತೆ ಇದೆ. ಕೆಲವು ಸತಿ ತಮಗೆ ಅದು ಇಷ್ಟ ಆಗದೇ ಇದ್ರೂ ಕೂಡ ಪ್ರೀತಿಯಿಂದ ಕೊಟ್ಟಂತಹ ಜನರ ಖುಷಿಗೋಸ್ಕರ ನಾನು ಆ ಸೀರೆಗಳನ್ನು ಹುಡ್ತೀನಿ ಅಂತೇಳ್ಬಿಟ್ಟು ಹೇಳಿ ಕೂಡ ಅವರು ಹೇಳ್ಕೊಳ್ತಾರೆ. ಆತ್ಮೀಯ ಸ್ನೇಹಿತರೆ, ನೋವು ಯಾರಿಗಿಲ್ಲ, ಅಂತಹ ನೋವು ಚಿತ್ರ ಅವರಿಗೂ ಕೂಡ ಇದೆ. ಆದರೆ ಮ್ಯೂಸಿಕ್ ಹೀಲ್ಸ್ ಅಲ್ವಾ, ಸಂಗೀತದ ಮೂಲಕನೇ ತಮ್ಮ ನೋವಿಗೆ ಉಪಶಮನವನ್ನು ಕೊಟ್ಟಂತಹ ಆ ಘಟನೆ ಯಾವುದು? ಈ ಹಾಡಿನ ನಂತರ ನಾವು ಅದರ ಬಗ್ಗೆ ಮಾತನಾಡೋಣ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆತ್ಮೀಯ ಸ್ನೇಹಿತರೆ, 12:31:45. ಹೌದು, ಅವತ್ತು April 14, 2011 ಇಸ್ವಿ. ಅವರ ಪತಿಯ ಹೆಸರು ವಿಜಯಶಂಕರ್. ಮದುವೆಯಾಗಿ 15 ವರ್ಷಗಳ ನಂತರ ಈ ಮಗುವಾಗಿತ್ತು. ಅವರ ಬದುಕಿನ ಸುಂದರ ತೋಟದಲ್ಲಿ ಹುಟ್ಟಿದಂಥ ಈ ಹೂವಿಗೆ, ಹೂವಿನಂತಹ ಮನಸ್ಸಿನ ಮಗುವಿಗೆ ನಂದನ ಅಂತ ಹೆಸರಿತ್ತು. ಡೌನ್ ಸಿಂಡ್ರೋಮ್ನಿಂದ ಬಳಲ್ತಾ ಇದ್ದಂತಹ ಈ ಮಗುವನ್ನು ಸ್ಪೆಷಲ್ ಚೈಲ್ಡ್ ಅಂತ ನಾವು ಕರಿತೇವೆ. ವೆನ್ ಯುನೋ ಸ್ಪೆಷಲ್ ಚೈಲ್ಡನ್ನು ಕೊಡೋದಕ್ಕೆ ಭಗವಂತನು ಕೂಡ ಸ್ಪೆಷಲ್ ಪೇರೆಂಟ್ಸನ್ನೇ ಹುಡುಕ್ತಾನೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಅವತ್ತು 14 April 2011 ದುಬಾಯಲ್ಲಿ ಕಾನ್ಸರ್ಟ್ ನಡೀತಾ ಇತ್ತು AR ರೆಹಮಾನ್ ಅವ್ರದ್ದು. ಅಲ್ಲಿ ಈ ಮಗು ಸ್ವಿಮ್ಮಿಂಗ್ ಪೂಲ್ ಹತ್ರ ಆಟ ಆಡೋಕ್ಕೆ ಹೋಗುತ್ತೆ, ಅಲ್ಲಿ ದುರಂತ ನಡೆದು ಹೋಗುತ್ತೆ. ಮಗು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗ್ಬಿಟ್ಟು ಆಸ್ಪತ್ರೆಗೆ ಹತ್ತಿರದಲ್ಲಿದ್ದಂತಹ ಆಸ್ಪತ್ರೆಗೆ ತೆಗೆದುಕೊಂಡಾಗ ಇಟ್ ವಾಸ್ ಬ್ರಾಡ್ ಡೆಡ್, ಅಂದರೆ ಡಿಕ್ಲೇರ್ಡ್ ಡೆಡ್ ಅಂತ ಹೇಳ್ಬಿಟ್ಟು ಹೇಳಿ. ಅಂದರೆ ಜೀವನದಲ್ಲಿ ಎಷ್ಟೇ ವೈಯಕ್ತಿಕ ದುರಂತಗಳು ಸಂಭವಿಸಿದಾಗ್ಲೂ ಕೂಡ ಎಷ್ಟು ನೋವಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ, ಮಗುವಿನ ವಿಯೋಗ ಇದೆಯಲ್ಲ, ತಂದೆ ತಾಯಿಗಳಿಗೆ ಕೊಡುವಂತಹ ದುಃಖ ಅತೀವವಾದದ್ದು. ಈ ಬದುಕಿನ ಉಸಿರಿರುವವರೆಗೂ ಕೂಡ ಆ ನೋವು ಹಾಗೇ ಇರುತ್ತೆ. ಆದರೆ ಇಂಥ ಅತಿ ದೊಡ್ಡ ವೈಯಕ್ತಿಕ ದುರಂತ ಸಂಭವಿಸಿದಾಗ್ಲೂ ಕೂಡ ಚಿತ್ರ ಅವರು ಸಂಗೀತದಿಂದ ದೂರ ಉಳಿಯೋದಕ್ಕೆ ನಿರ್ಧರಿಸಿದರು. ಆ ಸಮಯದಲ್ಲಿ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರಿಗೆ ಫೋನ್ ಮಾಡಿ, ಚಿತ್ರ ಅವರಿಗೆ ಫೋನ್ ಮಾಡಿ, ನಿಮ್ಮ ಮುಂದಿನ ಇಡೀ ಬದುಕು ಸಂಗೀತವೇ, ಮನೆಯಲ್ಲಿ ಕುಳಿತುಕೊಳ್ಬೇಡಿ ಅಂತ ಧೈರ್ಯ ತುಂಬಿ ಮತ್ತೆ ವೇದಿಕೆಗೆ ಮರಳು ಹಾಗೆ ಮಾಡಿದ್ರಂತೆ. ಇದನ್ನು ಬಹಳ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾರೆ ಚಿತ್ರ ಅವರು.

ಸಂಗೀತವೇ ಶ್ವಾಸ, ಶ್ರದ್ಧೆಯೇ ಜೀವನ ಅಂತ ಬದುಕ್ತಾ ಇರುವಂತಹ ಕೆ ಎಸ್ ಚಿತ್ರ ಅವರ ಪ್ರತಿಯೊಂದು ಹಾಡಿನ ಹಿಂದೆಯೂ ಕೂಡ ಒಂದೊಂದು ಸುಂದರ ಕಥೆ ಇದೆ. ಅದರಲ್ಲಿ ಕೆಲವು ಕಥೆಗಳನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಿಂಧು ಭೈರವಿ ಚಿತ್ರದ ಪಾಡರಿಯೇನ್ ಪಡಿಪರಿಯೇನ್ ಆಗಿದೆ ಇರಬಹುದು, ಅಥವಾ ಈ ಮಿನ್ಸಾರಕ್ಕನವು ಅದರಲ್ಲಿ ಊಲಾಲ ಹಾಡಿನ ಚಿತ್ರ. ಇದರಲ್ಲಿ ಚಿತ್ರ ಅವರು ತುಂಬ ಹೈ ಪಿಚ್ನಲ್ಲಿ ಹಾಡಬೇಕಾಗಿತ್ತಂತೆ. ಓಪನ್ ಥ್ರೋಟ್ನಲ್ಲಿ ದಿನಕ್ಕೆ 2-3 ರೆಕಾರ್ಡಿಂಗ್ ಇರ್ತಾ ಇದ್ದಂತಹ ಕಾರಣ ಈ ಹಾಡಿನಿಂದ ನನ್ನ ಗಂಟಲು ಹಾಳಾಗಿ ಮುಂದಿನ ಶೂಟಿಂಗ್ ಕ್ಯಾನ್ಸಲ್ ಆಗುತ್ತೇನೋ ಅನ್ನುವಂತಹ ಭಯ ಅವರಿಗೆ ಕಾಡಿತ್ತಂತೆ. ಎ ಆರ್ ರೆಹಮಾನ್ ಮತ್ತು ಚಿತ್ರ ಅವರ ವೃತ್ತಿಪರ ಸಂಬಂಧ ಇದೆಯಲ್ಲ, ಬಹಳ ಗೌರವಕ್ಕೆ ಪಾತ್ರ. ಒಮ್ಮೆ ಹಾಡಿನ ಭಾಷೆ ಅಥವಾ ಸಿಂಗರ್ ಬದಲಾಯಿಸಬೇಕಾಗಿ ಬಂದಾಗ ಸ್ವತಃ ಎ ಆರ್ ರೆಹಮಾನ್ ಅವರೇ ಚಿತ್ರ ಅವರಿಗೆ ಕರೆ ಮಾಡಿ ಅವರ ಅನುಮತಿಯನ್ನು ಪಡೆದಿದ್ರಂತೆ. ನೋಡಿ, ದೊಡ್ಡವರ ಬುದ್ಧಿ ಯಾವಾಗಲೂ ಕೂಡ ಹೀಗೇನೆ ತುಂಬ ಹೀರಿದು ಅಲ್ವಾ. ಅಷ್ಟೇ ಅಲ್ಲ, ಸಿ ಡಿ ಕವರ್ಗಳಲ್ಲಿ ಆರ್ಕೆಸ್ಟ್ರಾ ಕಲಾವಿದರ ಹೆಸರುಗಳನ್ನು ಮೊದಲು ಮುದ್ರಿಸುವುದಕ್ಕೆ ಶುರು ಮಾಡಿದ್ದೆ

ಎ ಆರ್ ರೆಹಮಾನ್, ನಮ್ಮೆಲ್ರಿಗೂ ಕೂಡ ಗೊತ್ತಿರಬೇಕು. ಓ ಕಾದಲ್ ಕಣ್ಮಣಿ ಅನ್ನುವಂತಹ ಒಂದು ಸೂಪರ್ ಚಿತ್ರ ಬಂತು. ಮಣಿರತ್ನಂ ಅವರ ನಿರ್ದೇಶನದಲ್ಲಿ ಬಂದಂತಹ ಈ ಚಿತ್ರ, ಅದರಲ್ಲಿ ಒಂದು ಹಾಡಿದೆ, ನಾನು ಮಲರ್ಗಳ್ ಕೇಟೇನ್ ವನಮೇ ತಂದನೈ, ತಣ್ಣೀರ್ ಕೇಟೇನ್ ಅಮೃತಂ ತಂದನೆ ಅಂತೇಳ್ಬಿಟ್ಟು ಹೇಳಿ ತುಂಬ ಚೆನ್ನಾಗಿರುವಂತಹ ಹಾಡು. ಆ ಹಾಡನ್ನ ಚಿತ್ರ ಅವರು ಹಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಸಿಂಧು ಭೈರವಿ ಮತ್ತು ಮಿನ್ಸಾರ ಕನವು ಚಿತ್ರದ ಈ ಹಾಡುಗಳಿಗೋಸ್ಕರ ಚಿತ್ರ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು.

ಹುಡುಗಾಟ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅಲ್ವಾ ಆತ್ಮೀಯ ಸ್ನೇಹಿತರೆ. ಇದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ ನವಿಲುಗರಿ ಕಾರ್ಯಕ್ರಮವನ್ನ ಮೆಚ್ಚಿ ಮೆಸೇಜ್ ಅನ್ನ ಮಾಡಿದ್ದೀರಾ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನಮ್ಮೆಲ್ಲರ ನೆಚ್ಚಿನ ಗಾಯಕಿ ಕೆ ಎಸ್ ಚಿತ್ರ ಅವರ ಕುರಿತಾಗಿ ಸಾಕ್ತಾ ಇರತಕ್ಕಂತಹ ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ, ಅವರ ಮಾಹಿತಿನೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಮೆಸೇಜ್ ಮಾಡಿದ್ದೀರಾ. ಶಾಂತಾಚಾರ್ ಬಡಿಗೇರ ಅವರು ಹೇಳ್ತಾ ಇದ್ದಾರೆ, ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾಗುವ ನವಿಲುಗರಿ ಕಾರ್ಯಕ್ರಮದಲ್ಲಿ ಚಿತ್ರ ಚಿತ್ತಾರ ಕಾರ್ಯಕ್ರಮ ಚೆನ್ನಾಗಿದೆ. ಯಾಕ್ರೆ ನೀವು ಯಾವಾಗಲೂ ಕೂಡ ಭೂತಕಾಲದಲ್ಲಿ ನನಗೆ ನೀವು ವರ್ತಮಾನದಲ್ಲಿ ಇರಬೇಕಾದ್ರೆ ಅದ್ಭುತವಾಗಿತ್ತು ಅಂತ ಹೇಳ್ತೀರಾ, ಅದ್ಭುತವಾಗಿದೆ ಅಂತ ಹೇಳಬೇಕು. ಭಾರತೀಯ ಚಿತ್ರರಂಗದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಕೆ ಎಸ್ ಚಿತ್ರ ಅವರ ಸಂಗೀತ ಪಯಣ, ಅವರ ಮಧುರವಾದ ಕಂಠ, ಗಾಯನ ಕ್ಷೇತ್ರಕ್ಕೆ ಅವರು ನೀಡಿದ ಅಪಾರ ಕೊಡುಗೆ ಹಾಗೂ ಅವರ ಜನಪ್ರಿಯ ಹಾಡುಗಳ ಕುರಿತು ನೀಡಿದ ಮಾಹಿತಿ ತುಂಬ ಆಸಕ್ತಿದಾಯಕವಾಗಿತ್ತು ಅಂತ ಹೇಳ್ತಾ ಇದ್ದೀರಾ. ಚಿತ್ರ ಅವರ ಗಾಯನದಲ್ಲಿರುವ ಮಧುರತೆ, ಭಾವನಾತ್ಮಕತೆ ಮತ್ತು ವಿಭಿನ್ನತೆ ಅವರನ್ನು ಸಂಗೀತ ಪ್ರಿಯರ ಮನದಲ್ಲಿ ವಿಶೇಷ ಸ್ಥಾನ ಪಡೆಯೋ ಹಾಗೆ ಮಾಡಿದೆ. ವಿವಿಧ ಭಾಷೆಗಳಲ್ಲಿ ಅವರು ಹಾಡಿರುವ ಅನೇಕ ಸುಮಧುರ ಗೀತೆಗಳು ಇಂದಿಗೂ ಶ್ರೋತೃಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಇಂತಹ ಮಹಾನ್ ಗಾಯಕಿಯ ಕುರಿತು ಸುಂದರವಾದ ಮಾಹಿತಿ, ಸಂಗೀತ ಮನರಂಜನೆಯನ್ನು ಒಳಗೊಂಡಂತಹ ನವಿಲುಗರಿ ಕಾರ್ಯಕ್ರಮ ನಿರೂಪಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳಿ ಮಾತು ತೊದಲ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ ನನ್ನ ಸ್ನೇಹಿತರಾದಂತಹ ವಿಜಯಶ್ರೀ, ರಶ್ಮಿ ಶೆಟ್ಟಿ, ಹಾಗೇನೆ ಚಂದ್ರಿಕಾ ಅವರನ್ನು ನೋಡ್ತಾ ಇದ್ದೇನೆ. ಸೊ ವೆರಿ ನೈಸ್ ಟು ಹ್ಯಾವ್ ಯು ಹಿಯರ್. ತುಂಬ ಖುಷಿಯಾಯಿತು ನಿಮ್ಮನ್ನು ನೋಡಿ ಇವತ್ತು. ಸೊ ನೆಕ್ಸ್ಟ್ ಹಾಡನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇನೆ. ಓಕೆ, ಸಿ ದಿಸ್ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಯು. ರಾಜನರಸಿಂಹ ಚಿತ್ರದಿಂದ ಅಲ್ಲ, ಓಕೆ, ಓ ಕಾಂಚನ ಅನ್ನುವಂತಹ ಗೀತೆ ಕೇಳಿ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರ ಅವರ ಧ್ವನಿಯಲ್ಲಿ ಒಂದು ದೈವಿಕ ಶಕ್ತಿ ಇದೆ. ಪ್ರೇಮ, ವಿರಹ, ಭಕ್ತಿ, ದೇಶಭಕ್ತಿ ಅಥವಾ ತಾಯಿಯ ಮಮತೆಯೇ ಇರಲಿ, ಪ್ರತಿಯೊಂದು ಭಾವನೆಯನ್ನು ಅವರು ತಮ್ಮ ಗಾಯನದ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ತಲುಪಿಸ್ತಾರೆ ಅಂತೇಳ್ಬಿಟ್ಟು ಹೇಳಿ, ಅವರ ಸ್ಪಷ್ಟವಾದ ಕನ್ನಡ ಉಚ್ಚಾರಣೆ ಮತ್ತು ಸ್ವರಶುದ್ಧಿ ಹಾಡುಗಳ ಮೌಲ್ಯವನ್ನು ಹೆಚ್ಚಿಸಿವೆ ಅಂತೇಳ್ಬಿಟ್ಟು ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ರೋಹಿತ್, ನಿಮಗೆ ಖುಷಿಯಾಯಿತು ಅಂತ ತಿಳ್ಕೊಳ್ತೇನೆ. ನೀವೇ ಹೇಳಿದ್ದು 27ನೇ ತಾರೀಕು ಚಿತ್ರ ಅವರ ಬರ್ತ್ಡೇ ಇರುತ್ತೆ. ಅವರಿಗೆ ಅವರ ಹಾಡುಗಳನ್ನು ನೀವು ಪ್ರಸಾರ ಮಾಡಿ ಅವತ್ತಿನ ಕಾರ್ಯಕ್ರಮ ಚಿತ್ರ ಅವರದಾಗಿರಲಿ ಅಂತೇಳ್ಬಿಟ್ಟು ಹೇಳಿ ನೀವು ಹೇಳಿದ್ರಿ. ಹಾಗಾಗಿ ನೀವು ಕಳಿಸಿರುವಂತಹ ಸಂದೇಶಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ರೋಹಿತ್ ಅವರು ದಾಸನಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಚಿತ್ರಾ ಅಮ್ಮ. ವಿಥೌಟ್ ಹರ್ ಸಾಂಗ್ ಮೈ ಡೇ ವಿಲ್ ನಾಟ್ ಫಿನಿಶ್. ಶಿ ಹ್ಯಾಸ್ ಸ್ಯಾಂಗ್ ಸೋ ಮೆನಿ ಮೆಲಡೀಸ್ ವಿತ್ ಆಲ್ ವೆರೈಟೀಸ್ ಅಂತೇಳ್ಬಿಟ್ಟು ಹೇಳಿ ಹೇಳ್ತಾ ಇದ್ದಾರೆ. 1000 ಕನ್ನಡ ಸಾಂಗ್ಸ್, 200 ತೆಲುಗು ಮತ್ತು ತಮಿಳ್ ಕಲೆಕ್ಷನ್ಸ್ ಕೂಡ ಅವ್ರ ಹತ್ರ ಇದೆ ಅಂತೇಳ್ಬಿಟ್ಟು ಹೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ರೋಹಿತ್, ದಾಸನಾಪುರದಿಂದ ನೀವು ಈ ಸಂದೇಶವನ್ನು ಕಳಿಸಿದ್ದೀರಾ. ಬೆಟ್ಟದಷ್ಟು ಸಾಧನೆ, 100 ಪ್ರಶಸ್ತಿಗಳು, ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು. ಆದರೂ ಕೂಡ ಚಿತ್ರ ಅವರನ್ನು ನೋಡಿದರೆ ಮುಖದಲ್ಲೊಂದು ಮುಗ್ಧ ನಗು, ಹೂವಿನಂತಹ ಮೃದು ಮಾತು, ಅಹಂಕಾರದ ಲೇಪನೂ ಇಲ್ಲದ ಆ ಸರಳತೆ ಇದೆಯಲ್ಲ, ಅದುವೇ ಅವರ ನಿಜವಾದ ಸೌಂದರ್ಯ. ದೇವರು ನನಗೆ ಈ ಧ್ವನಿ ಕೊಟ್ಟಿದ್ದಾನೆ, ನಾನು ಕೇವಲ ನಿಮಿತ್ತ ಮಾತ್ರ ಅನ್ನುವಂತಹ ಅವರ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಜೀವನದ ದೊಡ್ಡ ಪಾಠ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸಬೇಕಾದಂತಹ ಸಮಯ ಬಂದಿದೆ. ಆದರೆ ಎಂತಹ ಕಷ್ಟ ಬಂದರೂ ಕೂಡ ಮುಗುಳ್ ನಗ್ತಾ ಮುನ್ನುಡಿಯೋದನ್ನು ನಾವು ಚಿತ್ರ ಅವರ ಬದುಕನ್ನು ನೋಡಿ ಕಲಿಬೇಕು. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನೆಲವನ್ನು ಮರೆಯದಿರುವುದನ್ನು ಕಲಿಸಿಕೊಟ್ಟಂತಹ ಆ ಸಂಗೀತ ಸರಸ್ವತಿಯ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಹಾರೈಸ್ತಾ ಚಿತ್ರ ಅವರಿಗೆ ಹೇಳೋಣ, ಹ್ಯಾಪಿ ಬರ್ತ್ಡೇ ಡಿಯರ್ ಮೇಡಮ್. ಹಾಗಾದರೆ ಪುನೀತಾಗೆ ಹೊರಡೋಕ್ಕೆ ಅನುಮತಿಯನ್ನು ಕೊಡಿ, ಮತ್ತೆ ಸಿಗೋಣಂತೆ ಯಾವತ್ತಾದ್ರೂ ಕೂಡ. ಯು ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು, ಎಲ್ರಿಗೂ ಕೂಡ ಶುಭ ದಿನ.

ನವೋದಯ ನಾಗರಾಜ್ ಅವರ ಸಂದೇಶ ಬಂದಿದೆ. ಹಾಗೇನೆ ಒಳ್ಳೆಯ ಮಾಹಿತಿ ಮತ್ತು ಚಿತ್ರ ಅವರ ಬಗ್ಗೆ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಂದಿನಿ ಅವರು ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ.

ನಾಗರಾಜ ರೆಡ್ಡಿ ಅವರು ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಮೆಸೇಜ್ ಅನ್ನ ಕಳಿಸಿದ್ದೀರಾ. ಹಾಗೇನೆ ಶ್ರೀನಿವಾಸ್ ಮತ್ತೆ ಪದ್ಮಾ ಅವರು ಮೆಸೇಜ್ ಮಾಡಿದ್ದಾರೆ. ನವೋದಯ ನಾಗರಾಜ್ ಅವರ ಸಂದೇಶ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಹ್ಯಾಪಿ ಬರ್ಡೇನ ನೀವು ತುಂಬ ಜನ ಹೇಳ್ತಾ ಇದ್ದೀರಾ ಚಿತ್ರ ಅವರಿಗೆ. ಖಂಡಿತವಾಗ್ಲೂ ಅವರು ಕಾರ್ಯಕ್ರಮ ಕೇಳ್ತಾ ಇದ್ರು ಅಂದರೆ ಖುಷಿ ಪಡ್ತಾರೆ. ಸೊ ನಿಮ್ಮೆಲ್ಲರ ಸ್ಪಂದನಕ್ಕೆ ಧನ್ಯವಾದ. ಟೇಕ್ ಕೇರ್, ಶುಭ ದಿನ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕರೆಯಲಿ ಕೈರುಚಿ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ರುಚಿಯಾದ ಅಡುಗೆ ಅಥವಾ ನಿಮ್ಮ ಕೈಯಲ್ಲಿ ಅರಳಿದ ಕೈರುಚಿಯ ಕುರಿತಾಗಿ ನಮ್ಮೊಂದಿಗೆ ಕರೆ ಮಾಡಿ ಅಥವಾ ಸಂದೇಶದ ಮೂಲಕ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228121206 ಅಥವಾ ನಮಗೆ ವಾಟ್ಸಪ್ ಮೂಲಕ ಸಹ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408901013. ಇದೀಗ ಗೀತೆ ಮಿಲನಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇಂದು ಸಂಜೆ 4 ಗಂಟೆಗೆ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಪ್ರಸಿದ್ಧ ಗಮಕ ಕಲಾವಿದರು ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಇವರೊಂದಿಗೆ ಸಂದರ್ಶನ ಇರುತ್ತೆ. ಕೇಳುಗರು ತಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಂಬರ್ ಎಂಡಿಂಗ್ ವಿತ್ 0741 ಸಂದೇಶವನ್ನ ಕಳಿಸಿದ್ದಾರೆ. ನಾನಾ ಅಡುಗೆನ ಕಾಫಿಗೆ ಮಿಲ್ಕ್ ಬಾಯ್ಲ್ ಮಾಡೋಕೆ ಇಟ್ಟರೆ ಉಕ್ಕುತ್ತೆ, ಕಿಟ್ಟಲ್ಲಿ ಯೂಸ್ ಮಾಡೋ ಹಾಗಿಲ್ಲ, 2 ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದ್ರೆ ಒಳಗೆ ಉಕ್ಕುತ್ತೆ, ಬೇಡಪ್ಪ ಕುಕಿಂಗ್ ಸಹವಾಸ ಅಂತ ಕಳಿಸಿದ್ದಾರೆ. ಯಾವತ್ತೂ ಪ್ರಯತ್ನ ಬಿಡಬಾರ್ದು, ನಂತರ ಇಂಡಕ್ಷನಲ್ಲಿ ಟ್ರೈ ಮಾಡಿ, ನಂತರ ಗ್ಯಾಸ್ಟವ್ನಲ್ಲಿ. ಜೊತೆಗೆ ಹರೀಶರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಿಮ್ಮ ಕೈರುಚಿ ನಮಗೆ ಹೇಳಿ ನಾವು ತಿಳ್ಕೊತೀವಿ ಅಂತ. ಖಂಡಿತ, ಇವತ್ತು ಎಳ್ಳು ಚಟ್ನಿ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಸಹ ತಗೋಬಹುದು. ಕಾಯಿ ತುರಿ, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಎಸಳು, ಇಂಗು, ಉಪ್ಪು, ಎಣ್ಣೆ, ಸಾಸಿವೆ, ಕರಿಬೇವು. ಇದನ್ನು ಮಾಡುವ ವಿಧಾನ, ಎಳ್ಳು ಹುರಿಯುವುದು. ಮೊದಲು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಎಳ್ಳನ್ನು ಹಾಕಿ ಸಣ್ಣ ಉರಿಯಲಿ ಚಿಟಪಟ ಎನ್ನುವವರೆಗೂ, ಬಣ್ಣ ಕೊಂಚ ಬದಲಾಗುವವರೆಗೆ ಒಣಹುರಿ ಮಾಡಿಕೊಳ್ಳಬೇಕು. ನಂತರ ಅದನ್ನು ತಣ್ಣಗಾಗಲು ಬಿಡಿ. ನಂತರ ಮೆಣಸಿನಕಾಯಿ ಹುರ್ಕೋಬೇಕು. ಅದೇ ಬಾಣಲಿಗೆ 1/2 ಚಮಚ ಎಣ್ಣೆ ಹಾಕಿ ಒಣ ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿದ ಎಳ್ಳು, ಮೆಣಸಿನಕಾಯಿ, ಕಾಯಿ ತುರಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಸಣ್ಣ ಪಾತ್ರೆಯಲ್ಲಿ 1 ಚಮಚ ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ, ಕರಿಬೇವು ಹಾಕಿ ರುಬ್ಬಿದ ಚಟ್ನಿ ಸೇರಿಸಿ ಮಿಕ್ಸ್ ಮಾಡಿ ಈಗ ರುಚಿಕರ ಎಳ್ಳು ಚಟ್ನಿ ಸಿದ್ಧ. ಇದನ್ನು ಬಿಸಿ ಅನ್ನ, ದೋಸೆ, ಇಡ್ಲಿ ಅಥವಾ ರೊಟ್ಟಿಯೊಂದಿಗೆ ತಿನ್ನಬಹುದು.

ಪ್ರತಿದಿನ ಒಂದು ಗಂಟೆಗೆ ಸರಿಯಾಗಿ ಕರೆಯಲಿ ಕೈರುಚಿ ಕಾರ್ಯಕ್ರಮ ನಿಮಗಾಗಿ ಈ ವೇದಿಕೆ. ಪ್ರತಿಯೊಬ್ಬರೂ ಸಹ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳಿಸಬಹುದು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ: ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ 12 ಗಂಟೆಗೆ ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟ್ರಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ್ರ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2015 ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ CRPF ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು IAF ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ 2 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ IAF ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 kg ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನ್ಯಾಚ್ನಲ್ಲಿ 85 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 kg ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 kg ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನ್ಯಾಚ್ನಲ್ಲಿ 121 kg ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 kg ಭಾರ ಎತ್ತಿದರು. ಪುರುಷರ 65 kg ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನ್ಯಾಚ್ನಲ್ಲಿ 126 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 kg ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 PM ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ, ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:21. ಇದೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ. ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ. ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ.

ಡಿ ವಿ ಜಿ ಅವರು ಅನೇಕ ನಾಲ್ಕು ನಾಲ್ಕುಗಳ ಬಗ್ಗೆ ಮಾತಾಡ್ತಾರೆ. ನಾಲ್ಕು ತಂತಿ, ನಾಲ್ಕು ತಂತಿ ಅಂತ ಬೇಂದ್ರೆಯವರು ಪ್ರಸಿದ್ಧವಾಗಿರೋ ಕವನ ಸಂಕಲನ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು. ಡಿ ವಿ ಜಿಯವರು ಜ್ಞಾನಪೀಠವನ್ನು ಪಡೆದೇ ಹೋದರೂ ಕೂಡ ಅವರ ಈ ಕೃತಿನೇ ಯಾವುದೇ ಜ್ಞಾನಕ್ಕೂ ಪೀಠವಾಗಿರುವಂಥ ಕೃತಿ. ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಈ ನಾಲ್ಕಕ್ಕೆ ತಪಸ್ಸು, ಮಿಕ್ಕಿದ್ದೆಲ್ಲ ಭ್ರಮೆ ಅಂತ ಖಚಿತವಾಗಿ ಹೇಳ್ತಾರೆ. ಕ್ಷಮೆ, ಯಾರ ಬಗ್ಗೆ

ಕ್ಷಮೆ, ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ಷಮೆ, ಇದು ಬಹಳ ಕಷ್ಟ. ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ, ವಿಧಿ ಏನಿದೆಯಲ್ಲ, ಫೇಟ್ ಇದೆಯಲ್ಲ, ಅದನ್ನು ನಮ್ಮನ್ನು ತುಂಬ ಒರಟಾಗಿ ನಡೆಸ್ಕೊಳತ್ತೆ. ಬಿರುಬು ಅಂದರೆ ಒರಟುತನ, ಬಿರುಸು. ಅದನ್ನು ನಾವು ಕೆಚ್ಚದೆಯಿಂದ ಎದುರಿಸ್ಬೇಕು. ಯಾವುದು ನಮ್ಮನ್ನು ಒರಟಾಗಿ ನಡೆಸ್ಕೊಳತ್ತೋ ಅದ್ರ ಜೊತೆ ನಾವು ಅಷ್ಟೇ ಒರಟುತನದಿಂದ ನಡ್ಕೋಬೇಕು, ಹೆದರಬಾರ್ದು. ಸಮತೆ, ಎಲ್ಲವನ್ನು ಸಮವಾಗಿ ನೋಡಬೇಕು, ಯಾವುದು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಕುವೆಂಪುರದೇ ಒಂದು ಕಾದಂಬರಿಯ ಪ್ರಾರಂಭದಲ್ಲಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಎಲ್ಲವೂ ಮುಖ್ಯ ಅನ್ನೋದು, ಮತ್ತು ಯಾವುದೂ ಮುಖ್ಯವಲ್ಲ ಅನ್ನೋದು. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್, ನೋ ಒನ್ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ. ಅದನ್ನು ಸಮತೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಅಂತ ಕಾಣುತ್ತೆ. ನಿರ್ಮತ್ಸರತೆ, ಇನ್ನೊಂದು ಹೊಟ್ಟೆ ಕಿಚ್ಚು. ಜಗತ್ತಿನಲ್ಲಿ ಎಲ್ಲ ಕಿಚ್ಚಿಗಿಂತ, ಕಾಳುಗಿಂಚಿಗಿಂತಲೂ ದೊಡ್ಡ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿದೆಯಲ್ಲ, ಅದು ಮತ್ಸರ. ಈ ಮತ್ಸರವನ್ನು ಪಡಬಾರದು. ಈ ನಾಲ್ಕು ಗುಣಗಳು, ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಸೋಲ್ಲಿ ಗೆಲ್ಲಿ ಒಂದೇ ರೀತಿ ಇರಬೇಕು, ವಿಧಿ ಜೊತೆ ಧೈರ್ಯದಿಂದ ಇರಬೇಕು, ದೋಷ ಮಾಡಿದವ್ರನ್ನ, ತಪ್ಪು ಮಾಡಿದವ್ರನ್ನ ಕ್ಷಮಿಸಬೇಕು, ಶಮ, ಎಲ್ಲ ನಮ್ಮ ಇಂದ್ರಿಯಗಳನ್ನು ಸರಿಯಾದ ರೀತಿ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಈ ನಾಲ್ಕೇ ದೊಡ್ಡ ತಪಸ್ಸು. ಈ ತಪಸ್ಸಿದೆಯಲ್ಲ, ತಪಸ್ಸು ಅಂದರೆ ಡಿ ವಿ ಜಿ ಅವರು ಹೇಳೋದು, ನಿತ್ಯ ಜೀವನದ 24 ಗಂಟೆಯಲ್ಲಿ ಮನುಷ್ಯನಾಗಿ ನಾನು ಬದುಕುವಾಗ ಎಚ್ಚರದಿಂದ ಬಾಳುವಂಥ ಒಂದು ದಾರಿ, ಅದನ್ನೇ ಅವರು ತಪಸ್ಸು ಅಂತ ಹೇಳ್ತಾರೆ. ಮಿಕ್ಕಿದ್ದೆಲ್ಲ ಭ್ರಮೆ. ಅದು ಬಿಟ್ಟು ನಾನು ಇಷ್ಟು ಮಂತ್ರ ಹೇಳಿದೆ, ಅಷ್ಟು ಜಪ ಮಾಡಿದೆ, ಅಷ್ಟು ಮಾಡಿದೆ ಅಂದರೆ ಅದೆಲ್ಲವೂ ಜಪತಪಗಳಾಗೋದಿಲ್ಲ. ನಿಜವಾದ ಜಪತಪಗಳು ಅಂದರೆ ಕೆಚ್ಚದೆ, ಕ್ಷಮೆ, ಸಮತೆ, ಶಮ, ಈ ನಾಲ್ಕನ್ನು ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ.

ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು, ಧೃತಿಯ ತಳೆ ನೀನಂತು ಮಂಕುತಿಮ್ಮ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು, ಧೃತಿಯ ತಳೆ ನೀನಂತು ಮಂಕುತಿಮ್ಮ.

ಇದು ಬಹಳ ಸುಂದರವಾಗಿರುವಂತಹ ಪದ್ಯ. ಅಂದರೆ ಜೀವನದ ರುದ್ರ ವಿಲಾಸವನ್ನು ನೋಡಿರುವಂತಹ ಒಂದು ತತ್ವದರ್ಶಕ, ಒಬ್ಬ ಫಿಲಾಸಫರ್ ಹೇಳಿರುವ ಪದ್ಯ ಇದು. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಯಾರ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ಸತ್ತ ಮೇಲೆ ಹೆಣ, ಎಷ್ಟೇ ಸುಂದರವಾಗಿದ್ದರು ದೇಹ ಸತ್ತ ಮೇಲೆ ಹೆಣ, ಶವವಾಹಕರಿಗೆ ಸತ್ತವನ ಸಂಸಾರದ ಕಥೆ ಯಾಕೆ ಬೇಕು? ಸತಿಯು ಗೋಳಿಡಲಿ, ಸತ್ತವನ ಹೆಂಡತಿ ಬಾಯ್ಬಿಡ್ಕೊಳ್ಳಿ, ಸಾಲಿಗನು ಬೊಬ್ಬಿಡಲಿ, ಸಾಲ ಕೊಟ್ಟವನು ಅಯ್ಯೋ ನನ್ನ ಸಾಲ ಹೋಯಿತು ಯಾರು ಕೊಡ್ತಾರೆ ಅಂತ ಅವನು ಬಾಯ್ಬಿಟ್ಕೊಳ್ಳಿ. ಜಿತ ಮನದಿ ಚಿತಿಗಟ್ಟಿ ಕೊಂಡಯ್ಯುತಿಹರವರು, ಅವರು ಗಟ್ಟಿಯಾದ ಮನಸ್ಸಿನಿಂದ ಆ ಶವವನ್ನು ಶವಾಗಾರಕ್ಕೆ ಸಾಗಿಸ್ತಾ ಇದ್ದಾರೆ, ಸ್ಮಶಾನಕ್ಕೆ ಸಾಗಿಸ್ತಾ ಇದ್ದಾರೆ. ಧೃತಿಯ ತಳೆ ನೀನಂತೂ, ಆ ಹೊತ್ಕೊಂಡು ಹೋಗೋ ಶವವಾಹಕರು ಎಷ್ಟು ಧೈರ್ಯವಾಗಿದ್ದಾರೆ, ಎಷ್ಟು ಮನಸ್ಸನ್ನು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಜಗತ್ತಲ್ಲಿ ನೀನು ಹಾಗೇ ಇರಬೇಕು, ಸ್ವಲ್ಪ ತಪ್ಪಿದ್ರೂ ಕೂಡ ಈ ಜಗತ್ತಿನಲ್ಲಿ ನೀನು ಪೂರ್ತಿ ಪ್ರಪಾತಕ್ಕೆ ಬಿದ್ದು ಹೋಗ್ತೀಯಾ ಅನ್ನೋದನ್ನು ಈ ಸತ್ತವನ ಸಂಸಾರದ ಒಂದು ರೂಪಕವನ್ನು ಇಟ್ಕೊಂಡು ಡಿ ವಿ ಜಿಯವರು ಹೇಳ್ತಿದ್ದಾರೆ. ಯಾಕೆಂದರೆ ಉತ್ತಮವಾಗಿರೋ ಕವಿಗಳು ರೂಪಕದ ಮೂಲಕ ಮಾತಾಡ್ತಾರೆ. ಈಟ್ಸ್ ಇಂಗ್ಲೀಷ್ ಭಾಷೆಯ ಕವಿ ಹೇಳ್ತಾನೆ, ವಿಸ್ಡಮ್ ಫಸ್ಟ್ ಸ್ಪೀಕ್ಸ್ ಥ್ರೂ ಮೆಟಫರ್ ಅಂಥೇಳಿ. ಅಂಥ ಒಂದು ಸಾವಿನ ಮೆಟಫರ್ನ, ಸಾವಿನ ರೂಪಕವನ್ನು ಇಟ್ಕೊಂಡು ಡಿ ವಿ ಜಿಯವರು ಬದುಕಿನ ಬಗ್ಗೆ ಮಾತಾಡ್ತಿದ್ದಾರೆ. ಪದ್ಯ ಕುರಿತಿರುವುದು ಜೀವನವನ್ನು, ಅದಕ್ಕೆ ಬಳಸುವ ಉದಾಹರಣೆ ಸಾವು. ಇದನ್ನು ನೋಡಬೇಕಂದ್ರೆ ಸಾವಿನಿಂದ ಜೀವನದ ಕಡೆಗೆ ನಮ್ಮನ್ನು ಎಚ್ಚರಿಸುವಂಥ ಪದ್ಯವಾಗಿ ಇದು ನಮಗೆ ಕಂಡುಬರುತ್ತೆ. ತುಂಬ

0: ಮಾರ್ಮಿಕವಾದ ಪದ್ಯ ಇದು ಅಂತ ಹೇಳ್ಬೋದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:33. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕಸ್ತೂರ್ಬಾ ರಸ್ತೆ ಕಬ್ಬನ್ ಪಾರ್ಕ್ ಬಳಿ ಇರುವ ಭಾರತದ ಪ್ರಸಿದ್ಧ ವಿಜ್ಞಾನ ವಸ್ತು ಸಂಗ್ರಹಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲಿಗೆ ಗೀತೆ ಭಜರಂಗಿ ಚಿತ್ರದಿಂದ ಕಾರ್ತಿಕ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಅರ್ಜುನ್ ಜನ್ಯ ಅವರ ಸಂಗೀತ.

ರಂಗಿತ ರಂಗ ಚಿತ್ರದ ಗೀತೆ ಸತೀಶ್ ಪಾಟ್ಲ, ದೀಪಿಕಾ ಟಿ, ಅನೂಪ್ ಅವರ ಗಾಯನದಲ್ಲಿ ಅನೂಪ್ ಭಂಡಾರಿ ಅವರ ಸಂಗೀತ ಸಾಹಿತ್ಯ. ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಕುರಿತಾದ ಮಾತುಕತೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೆನಪಿಗಾಗಿ ಇದನ್ನ ಸ್ಥಾಪಿಸಲಾಯಿತು. ಇದನ್ನ 14 ಜುಲೈ 1962 ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಉದ್ಘಾಟಿಸಿದ್ರು. ಇದರ ಮೊದಲ ಗ್ಯಾಲರಿ 27 ಜುಲೈ 1965 ಸಾರ್ವಜನಿಕರಿಗೆ ತೆರೆಯಲ್ಪಟ್ಟಿತು. ಇದು ಭಾರತದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿರುವ ರಾಷ್ಟ್ರೀಯ ವೈಜ್ಞಾನಿಕ ಸಂಗ್ರಹಾಲಯಗಳ ಪರಿಷತ್ನ ಭಾಗವಾಗಿದೆ. ಇದರ ಪ್ರಮುಖ ವಿಭಾಗಗಳು ಮತ್ತು ಪ್ರದರ್ಶನಗಳನ್ನು ಕೇಳೋದಾದರೆ, ಸಂಗ್ರಹಾಲಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನ ಆಸಕ್ತರಿಗೆ ಹಲವು ಆಕರ್ಷಕ ಗ್ಯಾಲರಿಗಳಿವೆ. ಇಂಜಿನ್ ಹಾಲ್ನಲ್ಲಿ ವಿವಿಧ ರೀತಿಯ ಇಂಜಿನ್ಗಳು ಮತ್ತು ಯಂತ್ರಗಳ ಕಾರ್ಯನಿರ್ವಹಣೆಯ ಮಾದರಿಗಳು, ಭೌತಶಾಸ್ತ್ರ ಮತ್ತು ವಿಜ್ಞಾನದ ನಿಯಮಗಳನ್ನು ಆಟದ ಮೂಲಕ ಕಲಿಯುವ ಸಂವಾದಾತ್ಮಕ ಪ್ರದರ್ಶನಗಳು, ಎಲೆಕ್ಟ್ರೋಟೆಕ್ಟಾನಿಕ್ಸ್ ವಿದ್ಯುತ್ ಮತ್ತು ಕಾಂತೀಯತೆಯ ಪ್ರಯೋಗಗಳು, ಸ್ಪೇಸ್ ಗ್ಯಾಲರಿ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಭಾರತದ ಬಾಹ್ಯಾಕಾಶ ಪಯಣದ ವಿವರಗಳು, ಚಲಿಸುವ ಕೃತಕ ಡೈನೋಸಾರ್ ಮಾದರಿ, ಗ್ರಹಗಳು ಮತ್ತು ಭೂಮಿಯ ವಾತಾವರಣವನ್ನು ತೋರಿಸುವ ಮಲ್ಟಿಮೀಡಿಯಾ ಸ್ಪಿಯರ್ ಸಿಸ್ಟಮ್, ರೈಟ್ ಬ್ರದರ್ಸ್ ಮೊದಲ ವಿಮಾನ ಮಾದರಿ ಫ್ಲೈಯರ್ ವಿಮಾನದ 1:1 ಪ್ರಮಾಣದ ಮಾದರಿ ಹಾಗೂ ಸಿಮ್ಯುಲೇಟರ್, ಇಷ್ಟು ಪ್ರದರ್ಶನಗಳು ಮತ್ತು ವಿಭಾಗಗಳನ್ನು ಇಲ್ಲಿ ಕಾಣಬಹುದು. ಹೀಗೆ ಮಾತು ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ಚಕ್ರವ್ಯೂಹ ಚಿತ್ರದಿಂದ ಜೂನಿಯರ್ NTR ಅವರ ಗಾಯನದಲ್ಲಿ ಚಂದನ್ ಶೆಟ್ಟಿಯವರ ಸಾಹಿತ್ಯ, SS ತಮನ್ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 1:47. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ವಸ್ತು ಸಂಗ್ರಹಾಲಯದ ಕುರಿತಾಗಿ ಮಾಹಿತಿ. ಈ ಸಂಗ್ರಹಾಲಯವನ್ನು ಸ್ಥಾಪಿಸುವ ಕಲ್ಪನೆ ಮೊದಲು ಬಂದದ್ದು ಕಲ್ಕತ್ತಾದ ಬಿರ್ಲಾ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಮಾದರಿಯಲ್ಲಿ. ಕರ್ನಾಟಕದಲ್ಲಿ ಕೈಗಾರಿಕಾ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜನಪ್ರಿಯಗೊಳಿಸಲು ಮೈಸೂರು ವಾಣಿಜ್ಯ ಮಂಡಳಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತು. ಸರ್ ಎಂ ವಿಶ್ವೇಶ್ವರಯ್ಯನವರ ತಾಂತ್ರಿಕ ಕೊಡುಗೆಗಳನ್ನು ಗೌರವಿಸಲು ಅವರ ಹೆಸರನ್ನು ಈ ಸಂಸ್ಥೆಗೆ ಇಡಲಾಗಿದೆ. ವಿಶೇಷ ಆಕರ್ಷಣೆಗಳು ಮತ್ತು ಪ್ರದರ್ಶನ ಶೋಗಳನ್ನು ಇಲ್ಲಿ ಕಾಣಬಹುದು. ಸಂಗ್ರಹಾಲಯದಲ್ಲಿ ಕೇವಲ ವಸ್ತುಗಳನ್ನು ನೋಡುವುದು ಮಾತ್ರವಲ್ಲದೆ ದಿನವಿಡೀ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ವಿಜ್ಞಾನ ಮತ್ತು ಪ್ರಕೃತಿಗೆ ಸಂಬಂಧಿಸಿದ 3D ಚಲನಚಿತ್ರಗಳ ಪ್ರದರ್ಶನ, ತಾರಾಲಯದಲ್ಲಿ ನಕ್ಷತ್ರಗಳು, ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಬಗ್ಗೆ ತಿಳಿಸಿಕೊಡುವ ಡಿಜಿಟಲ್ ತಾರಾಲಯ ಶೋ ಇಲ್ಲಿದೆ. ಅಮೆರಿಕದ NOAA ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆಯಲ್ಲಿ ದೊಡ್ಡ ಗೋಳದ ಮೇಲೆ ಭೂಮಿಯ ಹವಾಮಾನ, ಸಾಗರ ಪ್ರವಾಹಗಳು ಮತ್ತು ಇತರ ಗ್ರಹಗಳ ಚಿತ್ರಣವನ್ನು ನೈಜವಾಗಿ ತೋರಿಸಲಾಗುತ್ತೆ. ಶಾಲಾ ಮಕ್ಕಳಿಗಾಗಿ ದಿನಕ್ಕೆ ಹಲವು ಬಾರಿ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದ ರೋಚಕ ಪ್ರಯೋಗಗಳನ್ನು ನೇರವಾಗಿ ಮಾಡಿ ತೋರಿಸಲಾಗುತ್ತೆ. ತಾರಾಲಯ ವೀಕ್ಷಣೆ, ರಾಕೆಟ್ ಮಾದರಿ ತಯಾರಿಕೆ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಯಾಚರಣೆಗಳ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ಹೀಗೆ ಮಾತು ಮುಂದುವರಿಯುತ್ತೆ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ಕುರಿತಾಗಿ ಇದೀಗ ಮುಂದಿನ ಗೀತೆ ಇಷ್ಟಕಾಮ್ಯ ಚಿತ್ರದಿಂದ ಚಿಂತನ್ ಪ್ರಕಾಶ್ ಅವರ ಗಾಯನದಲ್ಲಿ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ, ಕುವೆಂಪು ಅವರು ರಚಿಸಿರುವ ಗೀತೆ ಇದು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ವಸ್ತು ಸಂಗ್ರಹಾಲಯದ ಕುರಿತಾಗಿ ಮಾಹಿತಿ. ಇಲ್ಲಿ ನಡೆಯುವ ಇನ್ನಷ್ಟು ಶೈಕ್ಷಣಿಕ ಚಟುವಟಿಕೆಗಳನ್ನು ಕೇಳೋದಾದರೆ, ಸಂಚಾರಿ ವಿಜ್ಞಾನ ಪ್ರದರ್ಶನ ಅಂದರೆ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್, ವಿಜ್ಞಾನದ ಪ್ರಯೋಗಗಳನ್ನು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ತಲುಪಿಸಲು ಪ್ರತ್ಯೇಕ ಬಸ್ಗಳ ಮೂಲಕ ವಸ್ತು ಸಂಗ್ರಹಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿ ವರ್ಷ ಶಾಲಾ ಮಕ್ಕಳಿಗಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿಜ್ಞಾನ ಸ್ಪರ್ಧೆಗಳನ್ನು ಇಲ್ಲಿ ಆಯೋಜಿಸಲಾಗುತ್ತೆ. ನಂಬರ್ ಎಂಡಿಂಗ್ ವಿತ್ 0741 ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಲ್ಕ ಎಷ್ಟು, ಟೈಮಿಂಗ್ಸ್ ಎಷ್ಟು ಅಂತ. ಸಮಯ ಪ್ರತಿದಿನ ಬೆಳಿಗ್ಗೆ 9:30 ಸಂಜೆ 6:00. ಟಿಕೆಟ್ ದರ ಸಾಮಾನ್ಯ ಸಾರ್ವಜನಿಕರಿಗೆ, ಪ್ರವೇಶ ಶುಲ್ಕ ಸುಮಾರು ₹85 ಇರುತ್ತೆ. ಶಾಲಾ ಗುಂಪುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ದರಗಳಿರುತ್ತೆ. ಇನ್ನು 3D ಶೋ, ಸೈನ್ಸ್ ಆನಸ್ಫಿಯರ್ ಮತ್ತು ತಾರಾಲಯ ಪ್ರದರ್ಶನಗಳಿಗೆ ಪ್ರತ್ಯೇಕವಾಗಿ ಸಣ್ಣ ಪ್ರಮಾಣದ ಟಿಕೆಟ್ ಶುಲ್ಕವಿರುತ್ತೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶನ ಕಳಿಸಿದ್ದಾರೆ. ಚೆನ್ನಾಗಿದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಪಕ್ಕದಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಅದರ ಪಕ್ಕದಲ್ಲಿ ಮತ್ಸ್ಯಾಲಯ ಮೀನು ಸಂಗ್ರಹಾಲಯ ಕೂಡ ಇದೆ. ಚೆನ್ನಾಗಿದೆ ಮೇಡಮ್, ನಾನು ನೋಡಿ ಬಂದ, ನೆನಪು ಮಾಡಿಕೊಟ್ಟಿರಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಇದಾಗಿತ್ತು ಈ ಹೊತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ವಸ್ತು ಸಂಗ್ರಹಾಲಯ, ಕಸ್ತೂರ್ಬಾ ರಸ್ತೆ ಕಬ್ಬನ್ ಪಾರ್ಕ್ ಬಳಿರುವ ಭಾರತದ ಪ್ರಸಿದ್ಧ ವಿಜ್ಞಾನ ವಸ್ತು ಸಂಗ್ರಹಾಲಯ ಇದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ಆರ್ಜಿ ಶ್ರಾವ್ಯ ಹರುಮನೆ. ಇದೀಗ ಮುಂದಿನ ಗೀತೆ ಕಿರಿಕ್ ಪಾರ್ಟಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣಾ ಎಲ್ಲ ವಿಚಾರ ಕೂಡ ಅವರಿಗೆ ಮಂದಕ್ಕೆ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರ ಯಾವ್ದಾದ್ರು ವಿಚಾರವನ್ನ ಒಟ್ಟು ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ.
0: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು, ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5,900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
2: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
0: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ವರೆಗೆ ನೀರು ಹರಿದು ಬಂದಿದೆ. 123.081 TMC ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 TMC ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2 ಬೆಳಿಗ್ಗೆ 10:30 ಮಧ್ಯಾಹ್ನ 12 ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 2:42. ಜನಪ್ರಿಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸಿಪಾಯಿ ಚಿತ್ರದ ಗೀತೆ ಕೆಜೆ ಜೇಸುದಾಸ್ ಅವರ ಗಾಯನದಲ್ಲಿ ಚಿತ್ರ ಅವರು ಧ್ವನಿಗೂಡಿಸಿದ್ದಾರೆ. ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ನಂತರ ರಾಮಾಚಾರಿ ಚಿತ್ರದ ಗೀತೆ ಮನು ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಇನ್ನೇನು ಆಗಲಿದೆ 3 ಗಂಟೆ. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಎನ್ಸಿಇಆರ್ಟಿ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:30. ಇದೀಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿ

0: ಹೀಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
1: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು, ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
0: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
1: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲೈಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರ ಇಂದನು ಅಮೌಂಟ್ ನ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
0: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
1: ಹಾ ಸರ್, ಈಗ ನಾವು ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
0: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗರೂಕತೆಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
1: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
0: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೋಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ,

0: ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:37. ಹೊಂಬಿಸಿಲು ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ, 1966 ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? 1966 ತೆರೆ ಕಂಡ ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480910013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ತೀಸ್ರಿ ಕಸಮ್ ಈ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನೇತ್ರಾ ಕೆಂಗೇರಿಯಿಂದ, ಪ್ರಸನ್ನಕುಮಾರ್ ದಾವಣಗೆರೆ, ಹೆಚ್ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗೀತಾ ಜೋಶಿ ಕಲಬುರಗಿ, ಎನ್ಜಿ ಬಸವರಾಜ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿದೆ. ಸರಿಯಾದ ಉತ್ತರ ಮಾರೆ ಗಯೆ ಗುಲ್ಫಾಮ್. ಈ ಚಲನಚಿತ್ರವು ಪ್ರಸಿದ್ಧ ಸಾಹಿತಿ ಫಣೀಶ್ವರ್ ನಾಥ್ ರೇಣು ಅವರು ಬರೆದ ಮಾರೆ ಗಯೆ ಗುಲ್ಫಾಮ್ ಎಂಬ ಸಣ್ಣ ಕಥೆಯನ್ನು ಆಧರಿಸಿದೆ. ಇದೀಗ ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ, ಡಿಯರ್ ಕಾಮ್ರೇಡ್ ಚಿತ್ರದ ಗೀತೆ, ಸಿದ್ಧ ಶ್ರೀರಾಮ್ ಐಶ್ವರ್ಯ ರವಿಚಂದ್ರನ್ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಜಸ್ಟಿನ್ ಪ್ರಭಾಕರನ್ ಅವರ ಸಂಗೀತ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಎರಡನೇ ಪ್ರಶ್ನೆ ಆಗಿತ್ತು, ರಾಷ್ಟ್ರಕವಿ ದರಾಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಕವಿತೆಯನ್ನು ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಗುರುರಾಜ್ ವಿರೂಪಾಕ್ಷಪುರ, ಹರೀಶ್ ಮಲ್ಲೇಶ್ವರದಿಂದ, ಚಂದ್ರಪ್ಪ ಉತ್ತರಹಳ್ಳಿ, ಮಾಲಾ ಮಾಚೋಹಳ್ಳಿ, ರಾಜ್ಕುಮಾರ್ ಕಾತರಕಿ ಕೆಎಚ್ಪಿ ಕಾಲೋನಿ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಹೊನ್ನೂರ್ ಅಲಿ ಹನುಮಂತಪುರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಬೆಳ್ಳಿ ಮೋಡ. 1967 ತೆರೆ ಕಂಡ ಬೆಳ್ಳಿ ಮೋಡ ಚಿತ್ರದಲ್ಲಿ ದರಾಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್, ವಿಜಯಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ರು, ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ರು. ಇದೀಗ ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಬೆಳ್ಳಿಮೋಡ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬೆಳ್ಳಾರಿ, ಸುಜಾತಾ ಕೆ ನಟರಾಜ್ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ವೆಂಕೋಬಾ ನಾಯಕ್ ಸಂಗಾಪುರ, ಲಕ್ಷ್ಮೀದೇವಮ್ಮ ಸಾತನೂರು, ರೇಖಾ ಯಲಹಂಕ ಶರಣ್ಯ ತೀರ್ಥಳ್ಳಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. 24 ಜುಲೈ 2026 ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ರೊಮೇನಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಇವರು. ಸಾರ್ವಜನಿಕ ಸೇವೆ, ಶೈಕ್ಷಣಿಕ ಕ್ಷೇತ್ರ ಮತ್ತು ಭಾರತ ಹಾಗೂ ರೊಮೇನಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಗೌರವ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಅತಿಥಿ ಗಮಕ ಕಲೆಯ ಪರಿಣಿತರು. ನೀವು ಸಹ ಅವರಿಗೆ ಸಂದೇಶಗಳನ್ನು ಕಳಿಸಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಕನ್ನಡ ನಾಡಿನ ಕಾವ್ಯ, ಸಾಹಿತ್ಯ ಮತ್ತು ಗಮಕ ಕಲೆಯ ಪ್ರತಿಷ್ಠಿತ ಧ್ವನಿಯಾಗಿ ಆಕಾಶವಾಣಿಯ ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ

0: ಪ್ರಸಿದ್ಧ ಗಮಕಿ ಹಾಗೂ ಸಂಶೋಧಕ, ಕರ್ನಾಟಕ ಕಲಾಶ್ರೀ, ಅಮೃತ ಸಿಂಚನ, ಕನ್ನಡದ ಕಣ್ಮಣಿಗಳು, ದಾಸಾಮೃತ ಇಂತಹ ಆಕಾಶವಾಣಿಯ ಮೈಲುಗಲ್ಲು ಕಾರ್ಯಕ್ರಮಗಳ ಸೃಷ್ಟಿಕರ್ತರಾಗಿ, ಕರ್ನಾಟಕದ ಗಮಕ ಕಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಸ್ವರ ಕಲಾ ಗೌರವ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿ ಕನ್ನಡದ ಕಾವ್ಯ ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಶ್ರೇಷ್ಠ ಸಾಧಕರು ಇವರು. ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಅವರನ್ನ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇಂದಿನ ಕಾರ್ಯಕ್ರಮವನ್ನ ಮೊದಲಿಗೆ ಒಂದು ಗಮಕ ಪ್ರಸ್ತುತಿಯೊಂದಿಗೆ ಶುರು ಮಾಡೋಣ. ಹೌದು ಸರ್.
1: ನಮ್ಮ ಗಮಕಗಳ ಆರಾಧ್ಯತೆ ಈಗ ಕುಮಾರವ್ಯಾಸ. ಹಾಗಾಗಿ ಕುಮಾರವ್ಯಾಸನ ಒಂದು ಪದ್ಯದಿಂದ ನನ್ನ ಸಂದರ್ಶನವನ್ನ ತಾವು ಹೇಳ್ತೀವಿ. ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ,

0: ಗಮಕ ಎಂದರೆ ಪದ್ಯ ಅಥವಾ ಕಾವ್ಯವನ್ನು ರಾಗಬದ್ಧವಾಗಿ ಭಾವಕ್ಕೆ ತಕ್ಕಂತೆ ರಾಗ ಮತ್ತು ಶ್ರುತಿಬದ್ಧವಾಗಿ ಹಾಡುವ ಸುಂದರ ಪದ್ಧತಿ. ಗಮಕ ಕಲೆಯ ಕುರಿತಾಗಿ ಕೇಳುಗರಿಗೆ ಮತ್ತಷ್ಟು ಮಾಹಿತಿ ನೀಡೋದಾದರೆ ಸರ್,
1: ಮೊದಲನೇದಾಗಿ ನಾವು ಕನ್ನಡ ಸಾಹಿತ್ಯ ಅದರಲ್ಲೂ ಕಾವ್ಯಗಳನ್ನು ಅಭ್ಯಾಸ ಮಾಡಬೇಕು. ಗಮಕ ಅನ್ನೋದು ನಮ್ಮ ಪುರಾತನ ಕಲೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಾಲಾವಧಿ ಏನು ಅಂತಂದರೆ ಅದು ಬಹುಶಃ ರಾಮಾಯಣ ಅಂತ ಹೇಳ್ತಾರೆ. ಯಾವತ್ತಿಗೆ ನಮ್ಮ ಲವಕುಶರು ರಾಮನ ಮುಂದೆನೆ ರಾಮಾಯಣವನ್ನು ಹೇಳಿದ್ರು, ವಾಲ್ಮೀಕಿಗಳು ಬರೆದಿದ್ದು, ಅವತ್ತಿನಿಂದ ಈ ಗಮಕ ಕಲೆಗೆ ಅದೊಂದು ಭದ್ರ ಬುನಾದಿ ಆಯಿತು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಂದಿರತಕ್ಕಂಥದ್ದು, ನಮ್ಮಲ್ಲಿ ನಂಬಿಕೆ ತಾನೇ, ಎಲ್ಲವನ್ನೂ ನಂಬಿಕೆನಲ್ಲೇ ಇರತಕ್ಕಂಥದ್ದು. ಯಾವಾಗ ಕಾವ್ಯವನ್ನು ಬರೀತಾನೆ ಅದಕ್ಕೆ ಓದಬೇಕಾಗಿತ್ತು. ಬರೀ ಓದೋದು ಸಾಕಾಗಲಿಲ್ಲ, ಬರೀ ಓದ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಏನು ಮಾಡಿದ್ರು, ಆ ಪದ್ಯಗಳಿಗೆ ರಾಗಗಳನ್ನು ಹಾಕೋದು ಬಹುಶಃ ಒಂದು ಒಂದು ಒಂದೂವರೆ ಶತಮಾನದಿಂದ ಬಂದಿದೆ ಅಷ್ಟೆ, 19th ಕೊನೆ ಅಥವಾ 20th ಶತಮಾನದ ಆರಂಭದಲ್ಲಿಂದ ಆಯಿತು. ಅದಕ್ಕೆ ಮೊದಲು ಒಂದು ಕಾವ್ಯವನ್ನು ಸುಮಾರಾಗಿ ಅಂದರೆ ಒಂದೇ ಪದ್ಯವನ್ನು ಅಂದರೆ ಒಂದು ಪದ್ಯಕ್ಕಿಂತ ಹೆಚ್ಚಾಗಿ ಹಲವಾರು ಪದ್ಯಗಳಿದೆ ಅಥವಾ ಇಡೀ ಕಥಾಭಾಗವನ್ನು ಒಂದೇ ರಾಗದಲ್ಲಿ ಹಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಅದು ಕಾವ್ಯ ವಾಚನ ಕಲೆ ಅಂತ ಹೇಳ್ತಾ ಇದ್ರು ಅದಕ್ಕೆ. ಅದಕ್ಕೂ ಮೊದಲು ಪುಸ್ತಕ ವಾಚನ ಕಲೆ ಅಂತ ಹೇಳ್ತಾ ಇದ್ರು. ಗಮಕ ಅನ್ನೋದು ಸಂಸ್ಕೃತ ಶಬ್ದವೇ ಆದರೂ ಕನ್ನಡ ನಾಡಿನಲ್ಲಿ ಗಮಕ ಅಂತಂದರೆ ಕಾವ್ಯವನ್ನು ಓದುವುದು ಅಂದರೆ ಪದಭಾವ ರಾಗಭಾವ ಭಾಳ ಮುಖ್ಯ. ಯಾಕೆಂದರೆ ಯಾವ ಪದ್ಯವನ್ನು ಓದ್ತೀವಿ ಅನ್ನೋದು ನಮಗೆ ಮನದಟ್ಟಾಗಿರಬೇಕು. ಪದವಿಭಾಗ ಮಾಡಿ ಅರ್ಥ ಸ್ಫುರಿಸುವಂತೆ ಭಾವಕ್ಕೆ ತಕ್ಕವಾದ ರಾಗವನ್ನು ಅಳವಡಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರೀರ ಬಹಳ ಮುಖ್ಯ. ಅಂದರೆ ಧ್ವನಿ ವಿಶೇಷ ಅಂತ ಹೇಳ್ತೀವಲ್ಲ, ಅದನ್ನು ಹಾಡಿ ಮನಸ್ಸಿಗೆ ತಟ್ಟಿ. ಯಾಕಂದ್ರೆ ಇದು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಲ್ಲ. ನಾವು ಎಲ್ಲ ಪಾತ್ರಗಳನ್ನು ಕೂಡ ನಾವು ಕೇವಲ ಹಾಡೋದ್ರಿಂದನೇ, ಈ ನಾಟಕದಲ್ಲಿ ಇದೆಯಲ್ಲ ಆ ರೇಡಿಯೋ ಅಂತಂದರೆ ನಾಟಕದಲ್ಲಿ ಕೇಳಿ ತಾನೇ ನಾವು ಅನುಭವಿಸ್ಬೇಕು ಇಂಥ ಪಾತ್ರಗಳು ಅಂತ. ಅದೇ ರೀತಿಯಾದ ಅನುಭವ ಕೇಳಿದಾಗ ಬರುತ್ತೆ. ಅಂದರೆ ನಾವು ಏನು ಹಾಡ್ತಿದ್ದೀವಿ ಅನ್ನೋದ್ರಲ್ಲೇ ಶ್ರೋತೃಗಳು ಅದನ್ನು ತಿಳ್ಕೊಳ್ಬೇಕು. ಇದು ಗಮಕ ಬೇಕಾದ ಒಂದು ಪೂರ್ವ ಸಿದ್ಧತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
0: ನಿಮ್ಮ ಕುಟುಂಬವೇ ಗಮಕ ಕಲೆಗೆ ಹೆಸರುವಾಸಿಯಾದದ್ದು. ತಂದೆಯವರಾದ ಪ್ರಸಿದ್ಧ ಗಮಕಿ ಎಂ ರಾಘವೇಂದ್ರ ರಾವ್ ಅವರಿಂದ ಬಂದ ಈ ಕಲೆ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತ್ತು?
1: ಅದು ಪ್ರಭಾವ ಅಂತಂದರೆ ಮನೆ ಒಳಗಡೆ ಅದೇ ವಾತಾವರಣ ಇತ್ತಲ್ಲ, ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆ ಮೊದಲಿಂದ ರೇಡಿಯೋ ಕೇಳೋ ಅಭ್ಯಾಸ, ಕೇಳೇ ಬೆಳೆದವ್ರು ನಾವು, ನೋಡಿ ಬೆಳೆದವರಲ್ಲ. ಮನೆಯಲ್ಲಿ ನಮ್ಮ ತಂದೆಯವರು ಎಲ್ಲರಿಗೂ ಪಾಠ ಮಾಡ್ತಾಯಿದ್ದು, ಅಂದರೆ ಮಕ್ಕಳಿಗೆ ಯಾರ ತಂದೆಯೂ ಗುರುಗಳು ಪಾಠ ಹೇಳ್ಕೊಡಲ್ಲ, ನಾವೆಲ್ಲ ಕೇಳಿ ಕಲ್ತ್ಕೋಬೇಕಷ್ಟೆ. ಅಂದರೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಹೇಳ್ಕೊಡ್ತಾ ಇದ್ದನ್ನು ಕೇಳಿ ಕೇಳಿ ಕೇಳಿ ಕೇಳಿ ಕಲ್ತಿದ್ದು. ನೇರವಾಗಿ ಶಿಷ್ಯರಾಗಿದ್ದು ಅಂತಂದರೆ 1969 ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸಿದ ಗಮಕ ಪ್ರೌಢ ತರಗತಿಯಲ್ಲಿ ನಾವು ನೇರವಾಗಿ ಶಿಷ್ಯರಾದ್ವಿ. ಅದರ ತನಕ ನಾವು ಕೇಳೇ ಅಂದರೆ ಚಿಕ್ಕಂದಿಂದ ಅದು ಕೇಳ್ಮೆ ಅದಿದ್ದೇ ಇತ್ತು. ಎಲ್ಲರೂ ನಮ್ಮಲ್ಲಿ ಎಲ್ಲರೂ ಹಾಡೋರೇ, ತುಂಬ ಚೆನ್ನಾಗಿ ಹಾಡೋರು. ಹಾಗಾಗಿ ಅದು ಆ ಕೇಳ್ಮೆ ಇದೆಯಲ್ಲ ಇಲ್ಲಿ ತನಕ ನಂಗೆ ತಂದಿದೆ ಅನಿಸುತ್ತೆ. ಬಹುಶಃ
0: ಏನಾದರೂ ಕಲಿಬೇಕಂದ್ರೆ ಫಸ್ಟು ಒಳ್ಳೆ ಕೇಳುಗರಾಗಬೇಕು ಅಂತ ನೀವು ಹೇಳ್ತೀರ?
1: ಖಂಡಿತ, ಕೇಳೋದ್ರಿಂದನೇ ನೀವು ಬೆಳೆಯೋದಕ್ಕೆ ಸಾಧ್ಯ, ನೋಡೋದ್ರಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶ್ರವಣ ಮನಕ್ಕೆ ಆನಂದವಿಯುವುದು ಅಂತ. ಗೊತ್ತಾಯ್ತಾ, ನಿಮ್ಮನ್ನು ದಾರಿ ತಪ್ಪಿಸದೇ ಇರೋದು ಯಾವುದಾದ್ರು ಒಂದು ಮಾಧ್ಯಮ ಇದ್ದೇ ಇದ್ದರು ಶ್ರವಣ ಮಾಧ್ಯಮ ಅಷ್ಟೇ. ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತೀನಿ ನಾನು ಇದನ್ನು. ಕೇಳಿಸ್ಕೊಂಡು ಬೆಳೆದ್ರೆ ನಮ್ಗೆ ಒಳ್ಳೆ ಸಂಸ್ಕೃತಿನೂ ಬರುತ್ತೆ. ಆ ಸಂಸ್ಕೃತಿನ ಬೆಳೆಸೋದು ನಮ್ಮ ಕಾವ್ಯಗಳು. ಆ ಕವಿಗಳು ಕೊಟ್ಟಿರ್ತಕ್ಕಂಥ ಕಾವ್ಯಗಳು, ಅಲ್ಲಿ ಅದರಲ್ಲಿರ್ತಕ್ಕಂಥ ಅರ್ಥಗಳು, ಮೌಲ್ಯಗಳು, ಅದು ಯಾವುದೇ ಆಗಲಿ, ಯಾವುದೇ ಕಾವ್ಯ ಆಗಲಿ, ಎಲ್ಲ ಕಾವ್ಯ ನನಗಂತೂ ಎಲ್ಲ ಕಾವ್ಯನೂ ನನಗೆ ಬಹಳ ಪ್ರೀತಿ ಇಷ್ಟ. ಅವರು ಹೆಚ್ಚು ಇವರು ಹೆಚ್ಚು ಅನ್ನೋದಲ್ಲ, ಎಲ್ಲರೂ ಕುಮಾರವ್ಯಾಸನ ಹಾಡಿ ಹೊಗಳ್ತಾರೆ. ಆದರೆ ಮಿಕ್ಕದ ಕವಿಗಳು ಏನು ಮಾಡಿದ್ದಾರೆ, ಲಕ್ಷ್ಮೀಶ ಇರ್ಬೋದು, ಬೇರೆ ಕವಿಗಳಿರ್ಬೋದು, ಚಾಮರಸ ಇರ್ಬೋದು, ಪಂಪನಿಂದ ಹಿಡಿದು ಕುವೆಂಪುವರೆಗೂ ಕೂಡ ಎಲ್ಲ ಕಾವ್ಯಗಳು ನಮಗೆ ಬೇಕದು. ಅಂದರೆ ಒಂದೊಂದರಲ್ಲೂ ಒಂದೊಂದು ಅಂಶಗಳಿದೆ, ಅದನ್ನು ಎತ್ತಿ ನಾವು ತೋರಿಸಿ ಹೇಳಬೇಕಲ್ಲ. ಇವತ್ತು ಕಾವ್ಯ ಓದೋರೇ ಕಡಿಮೆ ಆಗಿಬಿಟ್ಟಿದಾರಲ್ವಾ, ಅದರಲ್ಲೂ ಬಿಡಿಸಿ ಬಿಡಿಸಿ ಓದೋದು ಇಲ್ಲವೇ ಇಲ್ಲ, ತಪ್ಪು ತಪ್ಪು ಓದೋದು ಜಾಸ್ತಿ ಆಗಿದೆ. ಕನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತಾನೇ ಕಾವ್ಯ ಓದೋಕ್ಕಾಗೋದು. ಗಮಕದ ಪ್ರಾಬ್ಲಮ್ ಏನು ಅಂತಂದರೆ ಸಾಹಿತಿಯೂ ಆಗಿರಬೇಕು, ಅವನು ಸಾಹಿತಿ ಅಂದರೆ ಬರೀಬೇಕು ಅಂತೇನಲ್ಲ, ಸಾಹಿತ್ಯದ ಒಂದು ಒಲವು ಅಥವಾ ಓದು, ಸಂಗೀತದ ತಿಳುವಳಿಕೆ, ಈ ಎರಡು ಸಾಮರಸ್ಯ ಇರಬೇಕು. ಇಲ್ಲದ್ರೆ ಗಮಕ ಇಟ್ಸ್ ಕಾಲ್ಡ್ ಆಸ್ ಎನ್ ಇದೇನು ಕಂಪೋಸಿಟ್ ಆರ್ಟ್ ಅಂತ ಹೇಳ್ತೀವಿ, ಸಂಕೀರ್ಣ ಕಲೆ ಅಂತ ಹೇಳ್ತೀವಿ. ಅದನ್ನು ತುಂಬ ಸುಲಭವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗಮಕ ಕಲಿಯಕ್ಕೆ ಬರೋರು ತುಂಬ ಆಸಕ್ತರು, ಸಂಗೀತದ ಬ್ಯಾಕ್ಗ್ರೌಂಡು ಇರಲ್ಲ, ಸಾಹಿತ್ಯದ ಬ್ಯಾಕ್ಗ್ರೌಂಡು ಇರಲ್ಲ, ಆದರೆ ನೇರವಾಗಿ ಕಲಿಯಕ್ಕೆ ಬರ್ತಾರಲ್ಲ, ಆ ಆಸಕ್ತರ ನಾವು ಹೇಳ್ಕೊಡದೆ ಅಂತೂ ಇರೋಕ್ಕಾಗಲ್ಲ, ಹೇಳ್ಕೊಡ್ಬೇಕು, ಮುಂದೆ ಕಲಿತಾರೆ ಅಂಥವರೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಲಾವಿದರಾಗಿರೋದು.
0: ಮಾತು ಮುಂದುವರಿಸೋಣ. ಇದೀಗ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ.

0: ಕೇಳುಗರೆ, ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತೆ. ಸರ್, ನೀವು ಮೊದಲು ಬಾರಿಗೆ ಗಮಕ ವ್ಯಾಖ್ಯಾನ ಮಾಡಿದ್ದು ಯಾವಾಗ?
1: ವ್ಯಾಖ್ಯಾನ ಮಾಡಿಲ್ಲ ನಾನು ಹಾಡೋದು, ಯಾಕಂದ್ರೆ ವ್ಯಾಖ್ಯಾನಕಾರರು ಬೇರೆ ಇರ್ತಾರೆ. ವ್ಯಾಖ್ಯಾನ ಮಾಡಬಾರ್ದು ಅಂತಲ್ಲ, ಯಾವುದಾದ್ರು ಒಂದು ವಿಷಯದಲ್ಲಿ ಪರಿಣತಿ ಇದ್ದರೆ ಸಾಕು, ಎರಡು ಮೂರು ಬರುತ್ತೆ ಅಂತ ಹೋಗಬಾರ್ದು ಅಂತ ಅಷ್ಟೇನೇನಿಲ್ಲ. ಮೊದಲಿಂದ ನಾನು ಹಾಡ್ಕೊಂಡು ಬಂದಿರೋದೇನೆ ಅಂದರೆ ಕಾವ್ಯವಾಚನ ಅಂತ ಹೇಳಿದಲ್ಲ, ಗಮಕ ಕಾವ್ಯವಾಚನ ಅಂತ, ಆ ಇದರಲ್ಲೇ ನಾನು ಅಂದರೆ ಅನೇಕ ಕಾವ್ಯಗಳನ್ನು ಹಾಡ್ತಾ ಬಂದಿದ್ದೀನಿ. ಅದು ರೇಡಿಯೋದಲ್ಲೇ ಹಾಡೋಕ್ಕೆ ಶುರು ಮಾಡಿದ್ದೇನೆ, 1976 ಹಾಡಿದ್ದೆ ನಾನು. ಅಲ್ಲಿಂದ ಆಚೆಗೆ ನಾನು ಇಲ್ಲೇ ಸೇರಿಕೊಂಡಲ್ಲ, ಅದನ್ನು ಮುಂದುವರೆಸಿದ್ದು. ಮತ್ತು ಬೇರೆ ಬೇರೆ ಕಡೆ ಕೂಡ ಕಾರ್ಯಕ್ರಮಗಳನ್ನು ಕರೆದಾಗ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ ಅಷ್ಟೇ.
0: ಜೊತೆಗೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮತ್ತು ಚಿತ್ರಾಂಗದ ಕಾವ್ಯಗಳ ಗಮಕ ಪ್ರಸ್ತುತಿ ಮತ್ತು ನಿರ್ದೇಶನದ ಮಾಡಿದ್ರಿ, ಅದರ ಸವಾಲುಗಳು ಹೇಗಿದ್ವು?
1: ಅದು ಹೇಳಬೇಕು ಅಂತಂದ್ರೆ ಬಹುಶಃ ಅರ್ಧ ಗಂಟೆ ಸಾಕಾಗುವುದಿಲ್ಲ. ಅದೊಂದು ನನಗೆ ನನ್ನ ಜೀವಮಾನದಲ್ಲಿ ನಾನು ಮರೆಯಲಿಕ್ಕೆ ಆಗುವುದಿಲ್ಲ ಅಂಥ ಒಂದು ಬಹಳ ದೊಡ್ಡ ಮಹತ್ವದ ಜವಾಬ್ದಾರಿ. ನನ್ನ ಗುರುಗಳಾದ ಹಂಪನಾಗರ ಜೈನವರು, ಆಮೇಲೆ ಎಮ್ ಎಚ್ ಕೃಷ್ಣಯ್ಯರವರು ಅದನ್ನು ಎಡಿಟ್ ಮಾಡಿ ಕೊಟ್ಟರು, ನೀನು ಇದನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ಅದನ್ನು ನಾನು ಅಷ್ಟೊತ್ತಿಗಲೇ ನಾನು ನಿವೃತ್ತಿ ಹೊಂದಿದ್ದೆ. ಇಡೀ ರಾಮಾಯಣ ದರ್ಶನ ಮಾಡೋದು ಕೂಡ ದೊಡ್ಡ ಚಾಲೆಂಜೇನೆ, ಅದರಲ್ಲಿ ಎಡಿಟ್ ಮಾಡೋದು ಅಂತಂದರೆ ಅದು ಇನ್ನೂ ಕಷ್ಟದ ಕೆಲಸ. ಅದನ್ನು ಅವರು ಆ ಜವಾಬ್ದಾರಿ ಹೊತ್ಕೊಂಡು ನನಗೆ ವಹಿಸಿದ್ರು. ಆಗ ನನಗೆ ಬಂದ ಸವಾಲೇನು ಅಂತಂದರೆ ಆ ಇಡೀ ಮಹಾಕಾವ್ಯನ ಕಾವ್ಯ ರೂಪಕ್ಕೆ ತರೋದಿರಲಿ, ಅದನ್ನು ಹಾಡೋದ್ ರೂಪಕ್ಕೆ ತರೋದಿರಲಿ, ಗಮಕ ರೂಪಕ್ಕೆ ಅಳವಡಿಸ್ಬೇಕು ಅಂತಂದರೆ ಎಷ್ಟು ಜನನ ತಯಾರು ಮಾಡಬೇಕು, ಅಥವಾ ಎಷ್ಟು ಜನ ಸಂಗೀತಗಾರ ನನಗೆ ಬೇಕು, ರಾಮಾಯಣ ದರ್ಶನವನ್ನು ಅಥವಾ ಇತರೆ ಕಾವ್ಯಗಳನ್ನು ಎಷ್ಟು ಮಟ್ಟಿಗೆ ವ್ಯಾಖ್ಯಾನ ಮಾಡಬಲ್ಲ ಪರಿಣತರು ನಮಗೆ ಸಿಗ್ತಾರೆ ಅದು ಕೂಡ ನೋಡಬೇಕಾಗಿತ್ತು ನಾನು. ಹಾಗಾಗಿ ಅದನ್ನು ದೊಡ್ಡ ಸವಾಲನ್ನ ನಾನು ಅದನ್ನು ಎದುರಿಸಿದೆ. ನನಗೆ ಅದಕ್ಕೆ ಅನುಕೂಲ ಆಗಿದ್ದೇನು ಅಂತ ನಾನು ಆಕಾಶವಾಣಿಯಲ್ಲಿ ಇದ್ದಿದ್ದು, ಯಾಕಂದರೆ ನನಗೆ ಸಂಗೀತಗಾರರು ಗೊತ್ತು, ಕಲಾವಿದರುಗಳು ಗೊತ್ತು, ಆಮೇಲೆ ಸಾಹಿತ್ಯದ ವಿಭಾಗದಲ್ಲೂ ಕೆಲಸ ಮಾಡಿದ್ದರಿಂದ ಅನೇಕ ಸಾಹಿತಿಗಳು ನನಗೆ ಪರಿಚಯಿಸಿದ್ರು, ಒಳ್ಳೊಳ್ಳೆ ವ್ಯಾಖ್ಯಾನಕಾರರು ಅಂದರೆ ಯಾರು ಅತ್ಯುತ್ತಮ ಕನ್ನಡ ಅಧ್ಯಾಪಕರು ಪ್ರೊಫೆಸರ್ಗಳಿದ್ದರು ಅವ್ರನ್ನೆಲ್ಲರನ್ನೂ ವ್ಯಾಖ್ಯಾನಕ್ಕರದೆ. ಯಾಕಂದರೆ ವ್ಯಾಖ್ಯಾನ ಗಮಕ ಅಂತಂದರೆ ಅವರೇನು ಸೀಮಿತಗೊಳಿಸಬೇಕಾದಿಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಒಂದು ಕಾರ್ಯಕ್ರಮ. ಆದ್ದರಿಂದ ಅವರೆಲ್ಲರೂ ಸಂತೋಷವಾಗಿ ಬಂದರು. ಇಂತಿಂಥ ಕಥಾಭಾಗ ಅಂತ ಹೇಳಿದ ಮೇಲೆ ಅವರು ಬಂದು ಅದನ್ನು ನಡೆಸಿಕೊಟ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 75 ಜನ ಕಲಾವಿದರು ಭಾಗವಹಿಸಿದ್ದಾರೆ. 82 ಗಂಟೆಗಳ ದೀರ್ಘವಾದ ಕಾರ್ಯಕ್ರಮ ಅದು. ಅದು ಸುಮಾರು 1-6 to 8 ತಿಂಗಳಷ್ಟು ನಾನು ಒಂದು ಖಾಸಗಿ ಸ್ಟುಡಿಯೋದಲ್ಲಿ ಅದು ಮಾಡಿದೆ. ಬೆಳಗಿನ ರಾತ್ರಿ ತನಕ ಅದೇ ಕೆಲಸ, ಅದೇ ಗುಂಗು. ಅಕಸ್ಮಾತ್ ಸಂಗೀತದವರು ಸ್ವಲ್ಪ ತೊಂದರೆ ಆಗೋದು, ಯಾಕಂದರೆ ಸಾಹಿತ್ಯನ ಅದನ್ನು ಬಿಡಿಸಿ ಓದಬೇಕಲ್ಲ ಅರ್ಥಕ್ಕೆ ತಕ್ಕಾಗಿ, ಅದನ್ನು ಆಗಲೇ ಕರೆಕ್ಷನ್ ಮಾಡಿ ಅದನ್ನು ಸರಿಪಡಿಸ್ತಿದ್ದುದು ಉಂಟು. ಅಂದರೆ ಒಟ್ಟಲ್ಲಿ ಅದನ್ನು ನಮ್ಮ ಲಹರಿ ಕಂಪನಿಯವರು ಮಾರ್ಕೆಟಿಂಗ್ ಮಾಡಿದರು, ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಕುಪ್ಪಳ್ಳಿನಲ್ಲಿ ಅವರು ಮಾಡಿದ್ದು, ಬಹಳ ಚೆನ್ನಾಗಿ ಅದು ಮೂಡು ಬಂದಿದೆ. ಇತ್ತೀಚೆಗೆ ಇನ್ನೊಂದು ಕಾವ್ಯ ಇದೆಯಲ್ಲ ಅದೊಂದು ಕೂಡ ಖಂಡಕಾವ್ಯ ಮಾಡಬೇಕು ಅಂತ ಅಲ್ಲಿ ನಮ್ಮ ಇವರು ಹೇಳಿದರು, ಕಡೆದಾಳ್ ಪ್ರಕಾಶ್ ಅವರು. ಆಮೇಲೆ ನಾನು ಇನ್ನೊಬ್ಬರು ನಮ್ಮ ಸ್ನೇಹಿತಿದ್ದಾರೆ ಶಾಂತಕುಮಾರ್ ಅಂತ CF, ಅವರು ಕೂಡ ಹೇಳಿದರು. ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ವಿ. ಎರಡೂ ಕೂಡ ತುಂಬ ಶ್ರಮಸಾಧ್ಯವಾದ ಕೆಲಸವೇ. ಮೊದಲು ನಾನು ಓದ್ಕೋಬೇಕಲ್ಲ, ನಾನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು, ಶತಾವಧಾನಿ ಗಣೇಶ್ ಇರ್ಬೋದು, ಯಾರಿರ್ಬೋದು, HS ವೆಂಕಟೇಶಮೂರ್ತಿ, ಪ್ರೊಫೆಸರ್ ಸಿದ್ದಲಿಂಗಯ್ಯ, ಕನ್ನಡದ ಉದ್ದಾಮ ಸಾಹಿತಿಗಳು ಯಾರಿದ್ದಾರೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಪ್ರಸಿದ್ಧ ಸಂಗೀತಗಾರರು ಮಾಡಿದ್ದಾರೆ, ಗಮಕಿಗಳು ಮಾಡಿದ್ದಾರೆ. ಗಮಕಿಗಳು ಅಂತಂದರೆ ಸೆಲೆಕ್ಟ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಹಾಡೋದನ್ನ ತೊಗೊಂಡು, ಯಾಕೆಂದರೆ CD ಅಲ್ವಾ ಅದು, ಶಾಶ್ವತವಾಗಿರ್ತಕ್ಕಂಥ ಒಂದು ಧ್ವನಿ ಮುದ್ರಣ. ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಅದನ್ನು ತೊಗೊಂಡೆ. ಈಗ ಚಿತ್ರಾಂಗದ ಕೂಡ 1-2 ಅದು ಕೂಡ ಬಿಡುಗಡೆ ಆಗಿದೆ, ನಮ್ಮ YouTube ಸಿಗುತ್ತೆ.
0: ಮತ್ತೆ ಕಾವ್ಯ ಮತ್ತೆ ಗಮಕ ಈ ಕಲೆಯ ಕಡೆ ಆಸಕ್ತಿ ಇರೋ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು?
1: ಅದೇ ಇವಾಗಿರೋದು, ಯಾಕೆಂದ್ರೆ ಇವತ್ತಿನ ದಿವಸ ಬೇಕಾದಷ್ಟಿದೆ, ಎಲ್ಲ ಕ್ಯಾಪ್ಸೂಲ್ ಅಲ್ಲಿ ಕೊಟ್ಬಿಡ್ತಾರೆ, ಒಂದಕ್ಕೆ 2 ಕೊಡ್ತೀವಿ ಅಂತ, ಅದು ಕೊಟ್ರಿ ಇದು ಫ್ರೀ, ಇದು ಕೊಟ್ರೆ ಅದು ಫ್ರೀ ಅಂತ. ಈ ಗಮಕನ ಹೇಗೆ ಅಟ್ರಾಕ್ಟ್ ಮಾಡೋದು? ಯಾಕೆಂದ್ರೆ ಇದು ತಾಳಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಇದು ಕೇವಲ ಭಾವದ ಜೊತೆ ಆಟ ಆಡಬೇಕು ನಾವು. ಅಂದರೆ ಒಂದು ಪದ್ಯವನ್ನು ಸರ್ವಾಂಗ ಸುಂದರವಾಗಿ ಹಾಡೋದನ್ನು ಹೇಳ್ಕೊಡ್ಬೇಕು ಹಾಗೆ. ಇದು ಭಾವಗೀತೆ ಇಲ್ಲ, ಸುಲಭವಾಗಿ ಕಲಿಯೋದಕ್ಕೆ ಭಾವಗೀತೆ ಇಲ್ಲ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದರೆ, ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಾಗ ಹೇಗೆ ನಮ್ಮ ಯುವಕರು ಬರ್ತಿದ್ದಾರೆ, ಇಂದಿನ ದಿನಮಾನದಲ್ಲಿ ಅನೇಕರು ಬರ್ತಾ ಇದ್ದಾರೆ ಕಲ್ತ್ಕೊಳ್ಳೋದಕ್ಕೆ. ಒಂದು ಕಾವ್ಯದ ಮೇಲಿನ ಆಸಕ್ತಿಯಿಂದ. ಗೊತ್ತಾಯ್ತಾ? ನಾನು ಇನ್ನೊಂದು ಹೇಳ್ತೀನಿ, ನಮ್ಮಲ್ಲೊಂದು ಪದ್ಧತಿ ಇದೆ, ಯಾವುದಾದ್ರು ಕಾವ್ಯವನ್ನು ನೀನು ಓದ್ತೀಯೋ ಬಿಡ್ತೀಯೋ ತಲೆದಿಂಬಲ್ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೆ ಕನ್ನಡ ಬರುತ್ತೆ ಅಂತ. ಇಂಥದ್ದೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ. ನನ್ನ ಹೇಳ್ದಲ್ಲ ಮೊದಲೇ, ನಂಬಿಕೆ ಮೇಲೆ ಇರೋದು ನಮ್ಮ ಜೀವನ, ನಮ್ಮ ಉದ್ದೇಶ ಎಲ್ಲ. ಹಾಗಾಗಿ ಆ ಕಾವ್ಯಗಳನ್ನು ಓದೋ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ನಾವು ಯಾವ್ಯಾವುದೋ ಪ್ರಸಂಗಗಳನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ತುಂಬ ರಂಜನೀಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಹೇಳಿ ಆ ಕತೆ ಹೇಳಬೇಕು ಮೊದಲು. ಮೊದಲು ಕತೆ, ತಿರ್ಗಾ ಅದೇ ಹೇಳ್ತೀನಿ, ಆ ಶ್ರವಣದ ಸಂಬಂಧಪಟ್ಟ ಕತೆ ಹೇಳಬೇಕು. ಕತೆ ಹೇಳಿ ಆ ಹುಡುಗರಿಗೆ ಇಷ್ಟ ಆದರೆ ಆ ಕತೆಗೆ ಸಂಬಂಧಪಟ್ಟಿದ್ದಾಗೆ ಒಂದು ಒಂದು ಕಾವ್ಯ ಭಾಗವನ್ನು, ಚಿಕ್ಕ ಭಾಗವನ್ನು ಹೇಳ್ಕೊಳ್ಳಿ. ಎತ್ಕೋತಾನೆ ಯಾರು ಪಂಪನ್ನು ಹೇಳೋಕೆ ಹೋಗಲ್ಲ. ಯಾರು ಪಂಪನ್ನು ಹೇಳೋ ಶ್ರೀ ಎನ್ ರಾಜಿ ಸಾಧನ ಪಯೋನಿಧಿಗಳು ಅಂತಂದರೆ ಓಡೋಗ್ಬಿಡ್ತಾರೆ ಅವರು. ಏನು ಸರ್ ಇದು ಮಾಡ್ತೀಯಾರ ಅಂತ. ಇಲ್ಲಪ್ಪ ಇದು ಕನ್ನಡನೇ ಹಳೆಗನ್ನಡ ಅಂತ ಹೇಳಿ ಕೂಡಿಸಿ ಅವ್ರಿಗೆ ಅರ್ಥವಾಗೋ ಥರ ಹೇಳಿ ಪದವಿಭಾಗ ಮಾಡಿ ಅದರ ಭಾವಾರ್ಥವನ್ನು ಹೇಳಿ ಆಮೇಲೆ ರಾಗದಲ್ಲಿ ಹೇಗೆ ಹಾಡ್ಬೋದು ಅನ್ನೋದನ್ನು ಅವರಿಗೆ ಅಭಿರುಚಿ ಹುಟ್ಟಿಸ್ಬೇಕು. ಆ ಕೆಲಸವನ್ನು ನಾವುಗಳು ಮಾಡಬೇಕು ಅಂತ ನನ್ನಂಥವ್ರು ಮಾಡ್ತಾ ಇದ್ದೀವಿ. ನನ್ನಂಥ ಅನೇಕರು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಸುಮಾರು ಮಾಡಿರ್ಬೋದು. ಗುರು ಶಿಷ್ಯ ಪರಂಪರೆ ಅಂತನಲ್ಲೂ ಕೂಡ ಮಾಡಿದೆ ಇಲಾಖೆಯಲ್ಲಿ. ಈಗ ಬೇರೆ ಬೇರೆಯವರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವಕರು ಬರ್ತಾ ಇದ್ದಾರೆ, ಅದೇ ಸಂತೋಷದ ಸಂಗತಿ ಅಷ್ಟೇ.
0: ಮಾತುಕತೆ ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ಮಲಯ ಮಾರುತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಇಂದಿನ ಅತಿಥಿ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣ ಸರ್ ಅವರು. ಇವರು ಗಮಕ ಕಲಾ ರತ್ನ, ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು. ಇವರಿಗೆ ಗಮಕ ಕಲೆಯ ಕುರಿತಾಗಿ ನೀವು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 948090101013. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಮತ್ತೊಂದು ಗಮಕ ಕಲೆ ಕಾವ್ಯ ವ್ಯಾಖ್ಯಾನದಿಂದ ಶುರು ಮಾಡೋಣ. ಆದಿಕವಿ ಪಂಪ ಅವರದ್ದು ಕನ್ನಡ ನಾಡಿನ ವರ್ಣನೆ ಇರುವ ಯಾವುದಾದ್ರೂ ಕಾವ್ಯ ನಮಗಾಗಿ.
1: ಏನೋ ಪರೀಕ್ಷೆ ಮಾಡ್ತಾ ಇದ್ದೀರ ಅನ್ಸುತ್ತೆ, ಇರಲಿ. ಜಾಗದ ಜಾಗದ ಭೋಗದ ಕರದಗ

ಅಂತವರಾಗಿ ಪುಟ್ಟಲ್ ಏನಾಗಿಯುವೇನೋ ತೀರ್ಥಪುದೇ.

0: ಬನವಾಸಿ ದೇಶದುಳ್
1: ಇದರ ಅರ್ಥ ಹೇಳೋದಾದ್ರೆ
0: ಚಾಗದ ಭೋಗದ ಗೊಟ್ಟಿಯ ಅರ್ಥ ಹೇಳಬೇಕಾದ್ರೆ ನನಗೆ ಇನ್ನೊಂದು ಕಾಲು ಗಂಟೆ ಬೇಕಾಗುತ್ತೆ. ತ್ಯಾಗದಲ್ಲಾಗಲಿ ಭೋಗದಾಗಲಿ ಗೊಟ್ಟಿ ಅಂದರೆ ಒಂದು ಗೋಷ್ಠಿ, ಅಕ್ಕರದ ಅಂದರೆ ಪ್ರೀತಿ, ಅಲಂಪು ಅಂತ ಕೂಡ ಅಷ್ಟೇ. ಆಗರಮಾದ ಮಾನಿಸರಿ ಇಲ್ಲಿರೋರು ಎಂಥ, ಯಾಕಂದರೆ ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ತಾರೆ. ಅಂಥ ಒಂದು ದೇಶ ನಮ್ಮದು, ನಾವಿಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ನಾನಂತೂ ಅಪ್ಪಟ ಕನ್ನಡಿಗ. ಅಂಥ ಒಂದು ದೇಶದಲ್ಲಿ ಅಂದರೂ ಕನ್ನಡಿಗರಾಗಿ ಹುಟ್ಟಿರೋದು, ಅದರಲ್ಲೂ ಪಂಪನಂತ ನಾಡಲ್ಲಿ. ಮಾನಸರೇ ಮಾನೀಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೂ ಏನೋ ತೀರ್ದಪ್ಪದೇ, ಏನಾದರೂ ಆಗಿ ಹುಟ್ಟಬೋದಾಗಿತ್ತು. ಆದರೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು, ಇಲ್ಲಿ ಹುಟ್ಟೋದೇ ಒಂದು ಭಾಗ್ಯ ಅಂತ ನಾನು ಹೇಳಿದೆ. ಏನಾಗಿ ಹುಟ್ಟಬೋದು, ಮರಿದುಂಬಿ ಆಗ್ಬೋದು, ಕೋಗಿಲೆ ಆಗ್ಬೋದು, ಹುಟ್ಟುವುದು ಎಲ್ಲಿ? ಈ ಬನವಾಸಿ ದೇಶಗಳು, ಇದು ನಂದನವನ. ಬರೀ ಬನವಾಸಿನ ನಂದನವನ ಅಂತ ಕರಿಬೇಕಾದ್ದಿಲ್ಲ. ಇವತ್ತು ಆ ನಂದನವನ ಕಾಣೆಯಾಗಿರಬಹುದು, ಆದರೆ ನಮ್ಮ ಇಡೀ ಕನ್ನಡ ನಾಡೇ ಬನವಾಸಿಯಾಗಿತ್ತು ಅಂತ, ಅಂದರೆ ಹಸಿರಿನ ಪ್ರದೇಶವಾಗಿತ್ತು ಅಂತ ಅವನು ಹೇಳ್ತಾನೆ. ಪುಟ್ಟುವುದು ನಂದನದುಳ್ ಬನವಾಸಿ ದೇಶ, ಅವನೇ ಹೇಳ್ತಾನೆ. ಆರಂಕುಶಮಿಟ್ಟುಡಂ ನೆನೆವುದನ್ನ ಬನವಾಸಿ ದೇಶ, ತೆಂಕಣಗಾಳಿ ಸೋಂಕಿದೊಡಂ ಮಳ್ನುಡಿಗೆಳ್ನೊಡಂ ಇಂಪನಾಳ್ದ ಗೇಯಂ ಕಿವಿಯೊಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಇಮ್ಮಾವುಗಳಂ ಪೆರತಾವುದು ಸಂಸಾರ ಸರ್ವಸ್ವಫಲಂ ಅಂತ. ಬೇರೆ ಇನ್ನೇನಿದೆ ಇಲ್ಲಿ ಇದಕ್ಕಿಂತ ಬೇಕಾ? ಕಾವ್ಯ ಕೊಡೋ ಆನಂದ ಬೇರೆ ಯಾವುದು ಕೊಡಲ್ಲ ಮೇಡಮ್. ನಾನು ಭಾಳ

0: ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಕಾವ್ಯವನ್ನು ಓದಿದಾಗ ಅದು ಅನುಭವಿಸಿ ಓದಬೇಕು, ಅದು ನಮಗೆ ನೀಡ್ತಕ್ಕಂಥ ಅಂತ ಕೆಲವರು ಹೇಳ್ತಾರೆ. ಬ್ರಹ್ಮಾನಂದ ಆನಂದ ನಮ್ಗೆ ಕೂಡ ಕಾವ್ಯ ಕೊಡೋ ಆನಂದ ಬಹಳ, ಅದು ಅದಕ್ಕೆ ಎಲ್ಲ ಇಲ್ಲದ್ದು ಅಂತ ನಾನು ಹೇಳ್ತೀನಿ.
1: ಜೊತೆಗೆ ಈ ಗಮಕದಲ್ಲಿ ರಾಗಕ್ಕೆ ರಾಗಗಳ ಅಳವಡಿಕೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳು ರಾಗಗಳನ್ನು ಅಳವಡಿಸೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ?
0: ಬಹಳ ಬಹಳ ಮುಖ್ಯ. ಯಾಕಂದರೆ ಯಾವುದೋ ವೀರರಸಕ್ಕೆ ತೊಗೊಂಡೋಗಿ ಶೋಕರಸದ ರಾಗ ಹಾಕೋಕ್ಕಾಗಲ್ಲ, ಕನ್ನಡ ಹಾಕೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ನಮ್ಮ ನವರಸಗಳಿದ್ದೇ ಇದೆ, ಆದರೆ ವೀರರಸ, ಅದ್ಭುತ ರಸ, ಶಾಂತರಸ, ಕರುಣ, ಹಾಸ್ಯ ಇವೆಲ್ಲ ಇದೆ. ಎಲ್ಲ ರಸಗಳು ನಮ್ಮ ಕಾವ್ಯದಲ್ಲಿ ಇದ್ದೇ ಇದೆ. ಅದಕ್ಕೆ ಹಾಕುವ ರಾಗ ಹಾಕುವ ಔಚಿತ್ಯ ಬೇಕು. ಅಂದರೆ ರಾಗಜ್ಞಾನ ಇರಬೇಕು. ನಾನು ಹೇಳಿದ್ರೆ ಗಮಕಿಗೆ ರಾಗಜ್ಞಾನ ಕೂಡ ಇರಬೇಕು, ಯಾವ ಪದ್ಯಕ್ಕೆ ಯಾವ ರಾಗ ಹಾಕಬೇಕು ಅಂತಂದ್ಬಿಟ್ಟು. ಯಾವುದಕ್ಕೋ ಯಾವುದೋ ರಾಗೋ ಯಾವುದೋ ಒಂದು ಒಳ್ಳೆ ವೀರರಸಕ್ಕೆ ಸಂಬಂಧಪಟ್ಟಾಗೆ ಇದ್ದಾಗ ಅವಾಗ ಸಾವೇರಿ ಹಾಕ್ಬಿಟ್ರೆ, ಸಾವೇರಿ ರಾಗಕ್ಕೆ ಹಾಕಬೇಕಾದ್ದು ಶೋಕದ್ದು. ತಾತ ನಿನಗಿಂತಾಗಬಹುದೇ ಅದು ಹೇಳಬೇಕದು. ಅಂದರೆ ನಾನು ಹಾಡುವಾಗ ರಾಗಗಳಿಗೆ ಅಷ್ಟು ಆ ರಾಗದಲ್ಲಿ ಆ ಪದ್ಯದ ಭಾವ ಬಂದ್ಬಿಡಬೇಕು. ಗೊತ್ತಾಯ್ತಾ?

0: ಇದು ಸುಧನ್ವನ ಪ್ರಸಂಗ. ನಿನಗೂ ಈ ಥರ ಆಗ್ಬೋದೇನಪ್ಪ, ನಿನ್ನ ಇಡೀ ಲೋಕ ಮೆಚ್ಕೊಂಡಿದೆ ಎಂಥ ವೀರ ಅಂತ. ಅದು ಪ್ರಸಂಗ ಬರುತ್ತೆ, ಅವನು ಲೇಟಾಗಿ ಬರ್ತಾನೆ, ಅಂದರೆ ನಿಧಾನಕ್ಕೆ ಬರ್ತಾನೆ ಯುದ್ಧಕ್ಕೆ. ಇದು ಅಶ್ವಮೇಧ ಯಾಗದಲ್ಲಿ ಬರತಕ್ಕಂಥ ಪ್ರಸಂಗ. ತಂದೆ ಆದರೂ ಕೂಡ ಮಗನಿಗೆ ದೊಡ್ಡ ಶಿಕ್ಷೆಯನ್ನು ಕೊಟ್ಬಿಡ್ತಾನೆ. ಇವತ್ತಿನ ದಿವಸ ಯಾವ ಶಿಕ್ಷೆ ಯಾರಿಗೂ ಕೊಡೋದಿಲ್ಲ, ಏನೇ ಮಾಡಿದ್ರು ಎಲ್ಲ ತಪ್ಪಿಸ್ಕೋಬೋದು. ಆದರೆ ಅವನು ಲೇಟಾಗಿ ಬಂದಿದ್ದಕ್ಕೆ ಕಾರಣ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ. ಆದರೆ ಅವನು ಲೇಟ್ ನಿಧಾನಕ್ಕೆ ಬಂದ ಯುದ್ಧಕ್ಕೆ ಶತ್ರುಗಳ ಮೇಲೆ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದ್ಬಿಟ್ಟು ಅವನು ತಂದೆ ಆದ ಅವನು ಏನು ಮಾಡ್ತಾನೆ, ರಾಜ ಅವನಿಗೆ ಶಿಕ್ಷೆ ವಿಧಿಸ್ಬಿಡ್ತಾನೆ, ಎಣ್ಣೆ ಕೊಪ್ಪರಿಕೆಯಲ್ಲಿ ಹಾಕಬೇಕು ಅಂತ ಮಂತ್ರಿಗಳು ಹೇಳ್ತಾರೆ. ಅಲ್ಲಿಂದ ಅವನು ದೇವ್ರ ಸ್ತೋತ್ರ ಮಾಡಿ ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ ಮೃ ನೃಪದ ನಂದನಯ್ಯ ಮಾನ ಮಮಕಾದೆಗಡ ಅಂತ ಹೇಳಿದಾಗ ಇದು ಲಕ್ಷ್ಮೀಶನ್ ಜೈಮಿನಿ ಬರ್ತದೆ. ಇದನ್ನು ಹೇಳುವಾಗ ನಾವು ಇನ್ನೂ ಹೇಳಿದ್ವಿ ಯಾವ್ಯಾವ್ದು ರಾಗ ಹಾಕಿದ್ರೆ. ಆಗ ಪ್ರಾರ್ಥನೆ ಮಾಡ್ತಾನೆ, ಹೇಳ್ಕೊಳ್ಳೋಣ. ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ, ಇದು ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಂ ಮಂಜುಳವಾಗ್ಬಿಲಾಸಂ. ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ, ದೃಪದ ನಂದನಯ ಮಾನಮಂ ಕಾದೆಗಡ, ಭಕ್ತರ್ಗೆ ಬಂದೆಡರ ನಾವಗಂ ಪರಿಹರಿಪೆಗಡ, ದೇವಾ ನಿನ್ನಂ ಪೆಸರ್ಗೊಂಡಡೆ ಮರೆವಗುವಡೆ, ಆರಂ ಕಾಣನ ಕಟ ಗೋವಿಂದ ಅಂತ ಹೇಳಿದಾಗ ಅವನು ಕೃಷ್ಣ ಆಗಲಿ ನಾರಾಯಣ ಆಗಲಿ ವಿಷ್ಣು ಆಗಲಿ ಎದ್ದು ಬರಲೇಬೇಕು. ಅದು ಬರ್ತಾನೆ. ಅವನು ಕಾದ ಎಣ್ಣೆ ಕೊಬ್ಬರಿಗೆನಲ್ಲಿ ಅವನು ಸುಧನ್ವ ಬಿದ್ದಿದ್ದಾಗ ಅವನಿಗೆ ಮಲ್ಲಿಗೆ ಹೂಗಳು ಅಲ್ಲಿಂದ ಎದ್ದು ಬಂದು ಅಲ್ಲಿಂದ ಅರಳಿ ಅವನ್ನ ಹೊರಗಡೆ ಕರ್ಕೊಂಡ್ಬರುತ್ತೆ. ಇದು ಕಾವ್ಯದ ಶಕ್ತಿ. ಅದನ್ನು ಯಾವುದೋ ರಾಗದಲ್ಲಿ, ಇದನ್ನು ನಾನು ಅರಬಿನಲ್ಲ ಹಾಡಿದೆ, ಬೇರೆ ಯಾವುದೋ ರಾಗದಲ್ಲಿ ಹಾಡ್ಬೋದು ಅಲ್ಲ, ಆ ಭಾವ ಬರಬೇಕಲ್ಲ. ಯಾಕಂದರೆ ಸಾಹಿತ್ಯದ ಭಾವ ಅರ್ತುಕೊಂಡು ರಾಗ ಹಾಕಿದ್ರೆ ಚೆನ್ನಾಗುತ್ತೆ, ಇಲ್ಲದರೆ ಗಮಕ ಆಗಲ್ಲ. ಅದು
1: ಇದು ಕೇಳೋಕೆ ಎಷ್ಟು ರೋಮಾಂಚಕವಾಗಿದೆ. ಜೊತೆಗೆ ಸರ್, ನೀವು ಸುಮಾರು 17 ಹೆಚ್ಚು ನೃತ್ಯ ರೂಪಕಗಳನ್ನು ರಚಿಸಿದ್ದೀರಾ. ಮಾಯಾಲಾಸ್ಯ, ಶರ್ಮಿಷ್ಠೆ, ವೆಂಕಟೇಶ ವೈಭವ, ಇಲ್ಲಿ ಸಾಹಿತ್ಯವನ್ನು ನೃತ್ಯ ರೂಪಕಕ್ಕೆ ಅಳವಡಿಸಿ ನಾಡಿನ ಹಿರಿಯ ನೃತ್ಯಪಟುಗಳಿಂದ ಪ್ರದರ್ಶನ ಸಹ ಮಾಡಿಸಲಾಗಿತ್ತು. ಇದನ್ನು ಕಾರ್ಯರೂಪಕ್ಕೆ ತಂದ ಅನುಭವ ಕುರಿತಾಗಿ ಒಂದೆರಡು ಮಾತು.
0: ಇದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಯಾಕಂದ್ರೆ ನನಗೆ ಮೊದಲಿಂದ ಕಾವ್ಯಾಭ್ಯಾಸ ಅಂತ ಹೇಳಿದ್ನಲ್ಲ, ಕಾವ್ಯದಲ್ಲಿ ಬೆಳೆದು ನಂದು ಯಾವ ಪಕ್ಷ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅದು ಕಾವ್ಯ ಪಕ್ಷ ಅಂತ, ಕನ್ನಡದ ಕಾವ್ಯ ಪಕ್ಷ. ಹೀಗಾಗಿ ನನಗೆ ಅನೇಕ ನೃತ್ಯ ಪಟುಗಳು ದಯವಿಟ್ಟು ನೀವು ಬರ್ಕೊಡ್ಬೇಕು ಅಂತಂದಾಗ ಬಹಳ ಒಂದು ದೊಡ್ಡ ಚಾಲೆಂಜು ಸಂಸ್ಕೃತಿ ಇಲಾಖೆ ಇರೋ ನನಗೆ ಒಂದು ಕೊಟ್ಟರು. ಆಗ ನಮ್ಮ ಖಾತಾ ಚಿಕ್ಕಣ್ಣ ಅವರಿದ್ದರು, ವೈ ಕೆ ಮುದ್ದುಕೃಷ್ಣ ಇದ್ದರು. ನಾನು ಬೆಂಗಳೂರಿಗೆ ಆಕಾಶವಾಣಿಗೆ ಬಂದಮೇಲೆ ಪಂಪ ಕಾವ್ಯ ವೈಭವ ಅಂತ ಅದು ನಭೂತ ನಭವಿಷ್ಯತಿ, ಅದರಲ್ಲಿ ಸಂಗೀತ ನೃತ್ಯ ನಾಟಕ ಗಮಕ ನಾಲ್ಕು ವಿಭಾಗಗಳು ಒಂದೇ ಇದರಲ್ಲಿ, ಅಂದರೆ ಪಂಪ ಕಾವ್ಯವನ್ನು ಆಧರಿಸಿದ್ದು. ಹೈಲೈಟ್ ಏನು ಅಂದರೆ ನೀಲಾಂಜನ ನೃತ್ಯ, ಅದನ್ನು ಮಾಡಿದ್ದು. 1 ಗಂಟೆ 10 ನಿಮಿಷದ ಶೋ ಅದು, ಬನವಾಸಿನಲ್ಲೇ ಅದು ಆಯಿತು, ಅಲ್ಲಿಂದ ಶುರುವಾಯಿತು ನನ್ನ. ಅದಾದಮೇಲೆ ಇವರೇನು ಶರ್ಮಿಷ್ಠೆ ವಿಶ್ವೋದ್ಭವ ಕೆಲವರು ಏನು ಮಾಡಿದ್ರು, ಇಂಥ ಪ್ರಸಂಗಗಳು ಸಾಧಾರಣವಾಗಿ ನೃತ್ಯಕ್ಕೆ ಅಳವಡಿಸೋದೆಲ್ಲ ಪುರಾಣ ಪ್ರಸಂಗಗಳು ಅಥವಾ ಒಳ್ಳೆ ಕಥೆಗಳು, ವೀರೋಚಿತವಾಗಿರ್ಬೋದು, ಭಕ್ತಿ ಪ್ರಸಂಗಗಳು, ಶೃಂಗಾರಸದ್ದು ಅಂಥದ್ದನ್ನೆಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಕೆಲವರು ಬಂದು ಬರೆಸ್ಕೊಂಡ್ರು. ಏನು ಅಂತಂದ್ರೆ ನನಗೆ ಸ್ವಲ್ಪ ಸಂಗೀತನೂ ಗೊತ್ತಿರೋದ್ರಿಂದ ಬೇರೆ

0: ಬೇರೆ ತಾಳುಗಳು ಕೂಡ ನಮ್ಮ ಬರೆಯೋದಕ್ಕೆ ಅವಕಾಶ ಆಯಿತು. ಅದನ್ನು ಒಳ್ಳೆ ಕಂಪೋಸರು ನಮ್ಮ ಚಾಮಿ ಅಂತವರು, ಮತ್ತು ಇನ್ನೂ ಎಷ್ಟೋ ಜನ, ತುಂಬ ಜನ ಮರೆತು ಹೋಗಿದೆ, ಬೇಕಾದಷ್ಟು ಜನ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಒಳ್ಳೊಳ್ಳೆ ನೃತ್ಯ ರೂಪಗಳಾಗಿದೆ. ಇಲ್ಲಿ ಹೇಳಿದ್ದು ನೀವು ಒಂದು 3-4 ಇರ್ಬೋದು. ಇತ್ತೀಚೆಗೆ ನಾನು ಸೀತಾರಾಘವ ಅಂತ ಬರೆದೆ, ಅದು ಸೀತೆಯ ಕಣ್ಣಲ್ಲಿ ರಾಮ ಹೇಗೆ, ಜನರ ಕಣ್ಣಲ್ಲಿ ರಾಮ ಹೇಗೆ, ಲೋಕದ ಕಣ್ಣಿಗೆ ರಾಮ ಬೇರೆ, ಸೀತೆ ಕಣ್ಣಲ್ಲಿ ರಾಮ ಹೇಗೆ. ರಾಮನ ಮೇಲೆ ಬೇಕಾದಷ್ಟು ಅಪಾದನೆಗಳು ಬಂದಿತ್ತು, ಆದರೆ ಸೀತೆ ಹೇಗೆ ನೋಡ್ತಾಳೆ ಅದನ್ನು, ಅದನ್ನು ಒಂದು ಫೆಮಿನಿಸ್ಟಿಕ್ ವ್ಯೂಯಿಂದ ನಾನು ಅದನ್ನು ತೊಗೊಂಡು ಬರೆದಿದ್ದೆ. ಅದು ಬಹಳ ಮೆಚ್ಕೊಂಡದ ಇತ್ತೀಚಿನ ರೂಪಕ. ಅದಾದಮೇಲೆ ಇನ್ನೊಂದು ಚಿತ್ರಾಂಗದ ಅಂತ ನಾನು ಈಗ ಹೇಳಿದ್ನಲ್ಲ, ಅದರದ್ದು ಒಂದು ನೃತ್ಯ ರೂಪಕ ಆಗ್ತಾಯಿದೆ, ಗಣೇಶನ ಮೇಲಾಯಿತು. ಅಂದರೆ ಹೆಚ್ಚು ಕಡಿಮೆ ಈ ಕಥೆಗಳನ್ನು ಆಧರಿಸಿ, ಪುರಾಣ ಕಥೆಗಳನ್ನು ಆಧರಿಸಿ ಇತ್ತೀಚೆಗೆ ಬರೀತಿರೋದು ನಾನು ಭರತೇಶ್ ವೈಭವದ್ದು, ಅಂದರೆ ಭರತ ಬಾಹುಬಲಿ ವ್ಯಾಯೋಗ, ಅದನ್ನು ಕೂಡ ಆದಿಪುರಾಣನ ಆಧರಿಸಿ ಅದನ್ನು ಬರೆ. ಹೀಗೆ ಸುಮಾರು ಒಂದು 10-18 ಆಗಿದೆ. ಅದರಲ್ಲಿ 15 ಎಲ್ಲ ನೃತ್ಯ ಪ್ರದರ್ಶನಗಳಾಗಿದೆ, ಎಲ್ಲ ಖ್ಯಾತ ನೃತ್ಯಪಟುಗಳನ್ನೇ ಅದನ್ನು ಮಾಡಿದ್ದಾರೆ.
1: ಮಾತು ಮುಂದುವರಿಸೋಣ ಸರ್. ಇದೀಗ ಒಂದು ಗೀತೆಯ ನಂತರ ಬಯಲುದಾರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:37. ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಇಂದಿನ ಅತಿಥಿ ಡಾಕ್ಟರ್ MR ಸತ್ಯನಾರಾಯಣ ಅವರು. ಸರ್, ನೀವು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಹೊಸ ತಲೆಮಾರಿಗೆ ಗಮಕ ಕಲಾ ತರಬೇತಿ ನೀಡಿದ ನಿಮ್ಮ ಅನುಭವದ ಕುರಿತಾಗಿ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ.
1: ನಾನು ಆಗ ಆಕಾಶವಾಣಿಯಿಂದ ನಿವೃತ್ತ ಆಗಿದ್ದೆ, 1911 ಇರಬೇಕು. ಆಗ ಸಾಹಿತ್ಯ ಪರಿಷತ್ತು, ಅದರಿಂದ ಬೇರೆಯಾದ ಗಮಕ ಕಲಾ ಪರಿಷತ್ತು 1982 ಅದು ಆರಂಭಗೊಂಡಿತು. ನಮ್ಮ ತಂದೆಯೇ ಅದರ ಸ್ಥಾಪಕರು ಮತ್ತು ಉಪಾಧ್ಯಕ್ಷರು. 82 ಈಗಾಗಲೇ ನೋಡಿ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದಕ್ಕೆ 82 ಅಂತಂದರೆ 26 ಮತ್ತು 12 ತುಂಬ ವರ್ಷಗಳಾಗೋಯಿತು. ನಾನು 1911 ತನಕ ಇದ್ದೆ, 5 ವರ್ಷಗಳು ಹತ್ತತ್ರ. ಗಮಕ ಸಮ್ಮೇಳನಗಳು ಮಾಡೋದೊಂದು ವಾಡಿಕೆ ಇತ್ತು, ಹೇಗೆ ಸಾಹಿತ್ಯ ಸಮ್ಮೇಳನ ಪರಿಷತ್ನವ್ರು ಮಾಡ್ತಾರೋ ಅದೇ ಥರ. ನಾನು ಆಗ ಇದ್ದ ಅವಧಿಯಲ್ಲಿ 3 ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿ, ಅದು ಸಾಹಿತ್ಯ ಸಮ್ಮೇಳನ, ಯಾಕಂದರೆ ಕನ್ನಡ ಗಮಕ ಅಂತಂದರೆ ಗಮಕ ಅಂತಂದರೆ ಕನ್ನಡ ಸಾಹಿತ್ಯ ಬಿಟ್ಟು ಬೇರೆ ಏನಿಲ್ಲ, ಕನ್ನಡ ಕಾವ್ಯ ಬಿಟ್ಟು ಹೊರತಾಗಿ ಏನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅಷ್ಟೇ ವಿಜೃಂಭಣೆಯಿಂದ 3 ದಿನಗಳ ಸಮ್ಮೇಳನ ಮಾಡಿದೆ, 1 ಬೆಂಗಳೂರಿನಲ್ಲಿ, ಇನ್ನೊಂದು ಬಿಜಾಪುರದಲ್ಲಿ, ಮತ್ತೊಂದು ತಿರ್ಗಾ ಬೆಂಗಳೂರಿನಲ್ಲಿ. 3 ಜನ ಅಧ್ಯಕ್ಷರು ಮಾಡಿ ನಾವು ಗಮಕ ರತ್ನಾಕರ ಅಂತ ಬಿರಿದು ಕೊಡ್ತೀವಿ. ಅಂಥ ಒಂದು ಸಮ್ಮೇಳನಗಳ 3 ಸಮ್ಮೇಳನ ಮಾಡಿ, 2 ನೀವು ಮೊದಲು ಪ್ರಶ್ನೆ ಕೇಳಿದ್ರೆ ಯುವಕರನ್ನ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ, ಹಾಗಾಗಿ ನಾವು ತುಂಬ ಚೆನ್ನಾಗಿ ಹಾಡುವ 2 ಮಕ್ಕಳನ್ನ ಗಮಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ, 1 ತುಮಕೂರಿನಲ್ಲಿ ಒಂದು ಆಯಿತು, ಇನ್ನೊಂದು ಉಡುಪಿನಲ್ಲಾಯಿತು, ಮತ್ತೊಂದು ಬೇಲೂರಿನಲ್ಲಾಯಿತು. ಹೀಗೆ 3 ಮಕ್ಕಳ ಸಮ್ಮೇಳನ, ಅಂದರೆ ಮಕ್ಕಳ ಗಮಕ ಸಮ್ಮೇಳನ ಮಾಡಿದ್ವಿ. ಅದು ಇಂದಿನ ಯುವಕರಿಗೆ ಅದನ್ನು ಆ ಗಮಕ ಕಲಿಯೋದಕ್ಕೆ ಒಂದು ಉತ್ತೇಜನ ಆಗಲಿ ಅಂತಂದ್ಬಿಟ್ಟು ಮಾಡಿದ್ವಿ. ಹೀಗೆ 5 ಸಮ್ಮೇಳನ ಒಟ್ಟು ಮಾಡಿ ಎಲ್ಲವನ್ನು ಯಶಸ್ವಿಗೊಳಿಸಿದ್ದಾಯಿತು. ಆಮೇಲೆ ನೀವು ಗುರು ಶಿಷ್ಯ ಪರಂಪರೆ ಅಂದ್ರಿ, ಅದು 1900 ನಾನು ಪಂಪಕಾವ್ಯ ವಿಭಾಗದ ಬಗ್ಗೆ ಮಾತಾಡೋದಲ್ಲ, ಆ ಸಮಯದಲ್ಲಿ ಅದಾದ ತಕ್ಷಣ ಅವಾಗ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ದೊಡ್ಡ ಒಂದು ಯೋಜನೆ ಹಾಕ್ಕೊಂಡ್ರು. ಏನು ಅಂತಂದರೆ, ನಶಿಸಿ ಹೋಗುತ್ತಿರುವ ಕಲೆಗಳ ಪುನರುತ್ಥಾನಕ್ಕಾಗಿ ಅಂತಲೇ ಹೇಳ್ತೀವಲ್ಲ, ಅದನ್ನು ಮಾಡಬೇಕು ಅಂತಂದಾಗ ಕೆಲವೆಲ್ಲ ಪಟ್ಟಿ ಮಾಡಿದಾಗ ಆಗಲೇ ಇದು ಸ್ವಲ್ಪ ಹಿಂದೆ ಸರಿಯುತ್ತಿತ್ತು. ಈ ಕಲೆ ಸುಗಮ ಸಂಗೀತ ಅವೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದ ಕಾಲ ಅಷ್ಟೇ, ಇನ್ನೂ ಬಂದಿರಲಿಲ್ಲ. ಅವಾಗ ಏನು ಮಾಡೋದು ಅಂತಂದರೆ, ಇಲಾಖೆಯವರು ಕೆಲವರನ್ನ ನೇಮಿಸಿದ್ರು ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಮಾಡಿದ್ರೆ ಅಂತ. ಅವಾಗ ಪೇಪರ್ ಕೊಟ್ಟಾಗ ಒಂದಿಷ್ಟು ಜನ ಮಿತಿ ಅಂತ ಇರುತ್ತೆ, ಯಾಕೆಂದರೆ ಅವರೊಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಅಡಿಯಲ್ಲಿ 2 ಮಾಡಿದೆ. ಆಗ ನಮ್ಮ ತಂದೆಗೂ ಕೊಟ್ಟರು, ನಾನು ಮಾಡಿದೆ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳು ಬಂದರು. ಇವತ್ತಿನ ದಿವಸ ತುಂಬ ದೊಡ್ಡ ಗಮಕ, ಅದೊಂದು ಒಂದು ಸರ್ಕಾರ ಕೊಟ್ಟ ಗೌರವ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಅದಕ್ಕೆ ಇವತ್ತಿಗೂ ಕೂಡ ಫೈಟ್ ಔಟ್ ಮಾಡ್ತಾ ಇದ್ದೀನಿ. ಅವಾಗ ಮಾಡಿದೆ, ತಿರ್ಗಾ ಮಾಡಲೇ ಇಲ್ಲ. ಗುರು ಶಿಷ್ಯ ಪರಂಪರೆ ಅದು ನಾದಸ್ವರ ಇರ್ಬೋದು, ತವಿಲ್ ಇರ್ಬೋದು, ಹರಕತೆ ಬಹಳ ಮುಖ್ಯವಾಗಿ, ಕಥಾಕಾಲಕ್ಷೇಪ ಏನು ಅಂತಂದರೆ ಎಲ್ಲ ಕಲೆಗಳ ಒಂದು ಕೇಂದ್ರ ಅದು ಕಥಾಕಾಲಕ್ಷೇಪ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಆಕಾಶವಾಣಿ ಭಾಷೆಯಲ್ಲಿ ಮ್ಯೂಸಿಕಲ್ ಡಿಸ್ಕೋರ್ಸ್ ಅಂತ ಹೇಳ್ತೀವಿ, ಕಥಾಕಾಲಕ್ಷೇಪ ಅಥವಾ ಹರಿಕತೆ. ಅದು ಇವತ್ತೊಂದು ದಿವಸ ಪೂರ್ತಿ ನಶಿಸಿ ಹೋಗ್ತಾ ಇದೆ. ಕಾವ್ಯಗಳು ಹೋಗೋದಿಲ್ಲ, ಯಾಕೆಂದರೆ ಗಮಕಿಗಳು ಇವತ್ತಿಗೂ ಇದ್ದಾರೆ. ಕುಮಾರವ್ಯಾಸ ಮಂಟಪ ಪ್ರತಿ ದಿವಸ ಗಮಕಿಗಳಿಗೆ ಅವಕಾಶ ಕೊಡ್ತಾ ಇದೆ, ರಾಜಾಜಿನಗರದಲ್ಲಿ ಇವತ್ತಿಗೂ ನಡೀತಿದೆ ಸಂಜೆ ಹೊತ್ತು. ಆದರೆ ಹರಕತೆ ಅನ್ನೋದು ಮುಂದೆ ಹೋಗಿ ಇಂಥದನ್ನೆಲ್ಲ ತಿರ್ಗಾ ಮಾಡಿ ಅಂತ ನಾನು ಅವ್ರಿಗೆ ನಾನು ಆಗಾಗ ಹೇಳ್ತಾ ಇರ್ತೀನಿ. ಮಾಡಬೇಕಷ್ಟೇ, ಗುರುಶಿ ಸರ್ಕಾರಕ್ಕೆ ಏನು ದೊಡ್ಡ ಏನು ದೊಡ್ಡ ಹೊರೆ ಆಗೋದಿಲ್ಲ, ಅದು ಮಾಡಬೇಕು ಅವರು. ಇವೆರಡೂ ಕೂಡ ನನಗೆ ತುಂಬ ದೊಡ್ಡ ಅನುಭವನ ಕೊಟ್ಟಿದೆ. ಪರಿಷತ್ತಿಗೆ ಒಂದು ಹೆಸರು ಬಂತು, ಕಲೆಗೆ ಒಂದು ಹೆಸರು ಬಂತು, ಆಮೇಲೆ ಸರ್ಕಾರದವರು ಕುಮಾರಸ ಪ್ರಶಸ್ತಿ ಅಂತಲೇ ಕೊಡ್ತಾ ಇದ್ದಾರೆ ಗಮಕಿಗಳಿಗೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು, ಎಲ್ಲ ಪ್ರಶಸ್ತಿಗಳ ಜೊತೆ ದೊಡ್ಡ ಮೊತ್ತದ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಿದ್ದಾರೆ. ಅಷ್ಟಕ್ಕೆಲ್ಲ ಅದು ಕಾರಣ ಆಗಿದೆ ಹಿಂದೆ.
0: ಜೊತೆಗೆ ಶಾಲಾ ಶಿಕ್ಷಕರಿಗೆ ಪದ್ಯ ಕಾವ್ಯಗಳನ್ನು ಗಮಕ ರೂಪದಲ್ಲಿ ವ್ಯಾಖ್ಯಾನ ಮಾಡುವುದರ ಕುರಿತಾಗಿ ತರಬೇತಿ ಸಹ ನೀಡಿದ್ರಲ್ವಾ?
1: ಇದು ಅವಾಗ ಏನಾಯಿತು ಅಂತಂದರೆ, ನಮಗೆ ನಾನು ಹೇಳೋದವ್ರಿಗೆ ಬೇಕಷ್ಟೇ, ನಮ್ಮ ಕನ್ನಡ ಪ್ರಾಧಿಕಾರ ತುಂಬ ಮಾಡಿದೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾಗ ನಾಗರಾಜ ಮೂರ್ತಿ ನಾವೆಲ್ಲ ಅನೇಕ ಕಡೆಗಳಲ್ಲಿ ಹೋಗಿ, ಅದು ಮದ್ರಾಸ್ ವಿಶ್ವವಿದ್ಯಾಲಯ ಕೂಡ ಇರ್ಬೋದು, ಅಲ್ಲೆಲ್ಲ ಹೋಗಿ ಗಮಕ ಪಾಠ ಅಂತಂದರೆ ಪಾಠ ಮಾಡಿಲ್ಲ, ಹೇಳ್ಕೊಟ್ಬಿಟ್ಟು ಬಂದಿದ್ವಿ ಆಸಕ್ತಿ ವಿದ್ಯಾರ್ಥಿಗಳಿಗೆ. ಶಾಲೆಗಳಲ್ಲಿ ಅಂದರೆ ಇವಾಗ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಯಾವುದೋ ಒಂದು ಕಾವ್ಯ ವಿಭಾಗ ಇರುತ್ತೆ, ಗೊತ್ತಾಯ್ತಾ. ಆ ಕಾವ್ಯ ಭಾಗವನ್ನು ನಾವೇ ಮಾಡೋದು. ಈಗ ಮೊನ್ನೆ ಕೂಡ ಒಂದು ಕಾಲೇಜಲ್ಲಿ ಮಾಡಿದ್ವಿ ನಾವು, ಗೊತ್ತಾಯ್ತಾ. ಅವ್ರಿಗಿದ್ದ ಪಠ್ಯವನ್ನೇ ನಾವು ಗಮಕ ರೂಪದಲ್ಲಿ ಮಾಡಿದ್ವಿ, ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ರು. ಅಂದರೆ ಅವ್ರಿಗೆ ಅದೇ ಕಾವ್ಯನ ಅವ್ರ ಮೇಷ್ಟ್ರಿಂದ ಕೇಳಿರ್ಬೋದು, ಆದರೆ ನಮ್ಮಿಂದ ಕೇಳಿದಾಗ ಅವ್ರಿಗೆ ಆಗೋ ಅನುಭವವೇ ಬೇರೆ. ಈ ಥರದ್ದು ಬೇಕಾದಷ್ಟು ಮಾಡಿದ್ವಿ, ಅದರಲ್ಲಿ ಕೂಡ ತುಂಬ ಆಸಕ್ತಿ ತೋರಿಸಿದ್ದಾರೆ. ಸರ್ ನಮಗೆ ಗೊತ್ತೇ ಇರಲಿಲ್ಲ ಇದಿಷ್ಟು, ಯಾಕೆ ಪದ್ಯ ಓದೋದು ಬೇರೆ ಅದು ಹಾಡೋದಿದೆಯಲ್ಲ, ಹಾಡೋದ್ರಿಂದ ಹೆಚ್ಚಿಗೆ ಜನಕ್ಕೆ ಅದು ತಲುಪುತ್ತೆ. ಪದ್ಯ ಓದಬೇಕು, ಇದು ಪದ್ಯ ಇರೋದೇ ಓದೋದಕ್ಕಲ್ಲ ಹಾಡೋದಕ್ಕೆ, ಕತೆ ಇರೋದು ಓದೋದಕ್ಕೆ. ಆದರೆ ಹಾಡೋದಿಲ್ಲ ಇವತ್ತು, ಯಾಕಂದರೆ ಅದು ಹಾಡೋದು ಪಕ್ಕಕ್ಕೆ ಇಟ್ಬಿ, ಎಲ್ಲರಿಗೂ ಹಾಡೋದಕ್ಕೆ ಬರುತ್ತೆ ಅಂತಲ್ಲ. ಆದರೆ ಹಾಡೋದಕ್ಕೆ ಪ್ರಯತ್ನ ಪಡಬೇಕು. ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ ಅಂತ ಮಕ್ಕಳಿಗಿದ್ದಾಗ ಹೇಳಿಕೊಟ್ರೆ ಏನಾದರೂ ಸ್ವಲ್ಪ ಕಿವಿನಲ್ಲಿ ನೆನಪಿರುತ್ತೆ. ಇವಾಗ ನನಗೆ ಎಷ್ಟೋ ಪದ್ಯಗಳು ಬಾಯಿಗೆ ಬರ್ಬೋದು, ಅದೆಲ್ಲ ನಾನೇನು ಗಟ್ಟು ಮಾಡಿದ್ದಲ್ಲ, ಓದ್ತಾ ಓದ್ತಾ ಹಾಡ್ತಾ ಹಾಡ್ತಾ ಕಾರ್ಯಕ್ರಮದಲ್ಲಿ ಕೊಡ್ತಾ ಕೊಡ್ತಾ ನೆನಪಿನಲ್ಲಿ ಉಂಟು. ಗದ್ಯ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಪದ್ಯ ನೆನ್ಪಿಟ್ಕೋಬೋದು. ಆ ದೃಷ್ಟಿಯಿಂದ ಶಾಲೆಯ ಮಕ್ಕಳಿಗೆ ಆದಷ್ಟು ಅದನ್ನು ಈಗಲೂ ಮಾಡ್ತಾಯಿದ್ದೀವಿ. ಈಗ ಇನ್ನೊಂದು ವಿಶೇಷ ಏನು ಅಂತಂದರೆ, ಗಂಗೂಬಾಯಿ ವಿಶ್ವವಿದ್ಯಾಲಯದಿಂದ ಗಮಕಕ್ಕೆ ಮಾನ್ಯತೆ ಸಿಕ್ಕಿದೆ. ವಾಗ್ದೇವಿ ಪ್ರತಿಷ್ಠಾನ ಅನ್ನೋದು ತುಂಬ ದೊಡ್ಡ ಕೆಲಸ ಮಾಡ್ತಾಯಿದೆ. ಅವರು ಕೊಟ್ಟ ಸಿಲೆಬಸ್ಸನ್ನು ಅವರು ಒಪ್ಪಿಕೊಂಡು ಬೆಂಗಳೂರಿನಲ್ಲಿ ಗಮಕಿ ರಾಘವೇಂದ್ರರಾವ್ ಸ್ನಾತಕೋತ್ತರ ಇದು ತರಬೇತಿ ಕೇಂದ್ರ ಅಂತ ಮಾಡಿದ್ದಾರೆ, ಅದು ಬೆಂಗಳೂರಲ್ಲಿ ನಡೀತಿದೆ. ಇದು ಇತ್ತೀಚಿನ ಇನ್ಫಾರ್ಮೇಷನ್ನು. ಗಂಗೂಬಾಯಿ ಯೂನಿವರ್ಸಿಟಿ ಇದೆಯಲ್ಲ, ಅದು ಕೂಡ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ, ಗಮಕಕ್ಕೆ ಮಾನ್ಯತೆ ಕೊಟ್ಟಿದೆ. ಅಂದರೆ ಡಿಪ್ಲೊಮೋ ತೆಗೆದಿದೆ, ಎಮ್ ಎ ತೆಗೆದಿದೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕು? ಕಾವ್ಯ ಯಾರೋ ಕೇಳ್ತಾರೆ, ಕೇಳಿದವರು ಯಾವುದು ಕೇಳಲ್ಲ. ಈ ಒಂದು ಮಾತಿದೆ ಗೊತ್ತಾ ನಿಮಗೆ, ಅಯ್ಯೋ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂತ. ಯಾರು ಕೇಳ್ತಾರೆ ಅಂತಂದರೆ ರೇಡಿಯೋ, ರೇಡಿಯೋ ಯಾರು ಕೇಳಲ್ವೋ ಅವ್ರು ಹೇಳ್ತಿರ್ತಾರೆ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂತ. ಇದು ಹಾಗೇನೆ ಆಗಿರೋದು. ಗಮಕ ಯಾರು ಸರ್ ಕೇಳ್ತಾರೆ? ಕೇಳೋರು ಕೇಳ್ತಾರೆ. ಯಾವ ಕಲೆಗೂ ಸಾವಿಲ್ಲ, ಗೊತ್ತಾಯ್ತಾ? ಎಲ್ಲ ಕಲೆಗೂ ಜೀವಂತೆ. 64 ಕಲೆಗಳಲ್ಲಿ 34ನೇ ಕಲೆ ಇದು ಗಮಕ ಅಂತ ಹೇಳ್ತಾರೆ. ಸಾಹಿತ್ಯ ಮತ್ತು ಸಂಗೀತ ಎರಡು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು. ಅದು ನಮ್ಮನ್ನು ಹಿಡ್ಕೊಳ್ಳುತ್ತೆ, ನಾವು ಅದನ್ನು ಹಿಡ್ಕೊಳ್ಳೋದು ಕಲ್ತ್ಕೋಬೇಕಷ್ಟೇ.
0: ಈ ಡಿಜಿಟಲ್ ಯುಗದಲ್ಲಿ ಗಮಕ ಕಲೆಯ ಬೆಳವಣಿಗೆ ಪ್ರಚಾರ ಈ ಕುರಿತಾಗಿ ನಿಮ್ಮ ಅನುಭವ ಮತ್ತು ಅಭಿಪ್ರಾಯ?
1: ಈಗ ಏನಾಗಿದೆ ಅಂತಂದರೆ ಎಲ್ಲರೂ ಆನ್ಲೈನ್ ಬಂದು ನಿಂತಾರೆ. ಬೆಂಗಳೂರಿನ ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು 1.5 ಗಂಟೆನಲ್ಲಿ, ಮಲ್ಲೇಶ್ವರದಿಂದ ಗಾಂಧಿದ್ವಾರಕ್ಕೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ಆನ್ಲೈನ್ ಕ್ಲಾಸ್ ಮಾಡಿ ಅಂತಾರೆ. ನಾನಿನ್ನೂ ಆನ್ಲೈನ್ ಕ್ಲಾಸ್ಗಿನ್ನೂ ಹೋಗಿಲ್ಲ. ಯಾಕೆಂದರೆ ಇನ್ನೊಂದು ಏನು ಅಂತಂದರೆ, ಎದುರುಗಡೆ ಕೂತ್ಕೊಂಡು ಹೇಳ್ಕೊಡೋದಿದೆಯಲ್ಲ, ಆ ಅನುಭವವೇ ಬೇರೆ. ನಾವು ಪಾಠ ಮಾಡ್ತಿದ್ದಾಗೆ ಕಾಲೇಜಲ್ಲಿ, ಈಗ ನಾನು ಅಲ್ಲಿ ಯಾವುದೋ ಡಿಪ್ಲೊಮೋ ಕ್ಲಾಸ್ ತಗೋತಾ ಇದ್ದೀನಿ, ಅಲ್ಲಿ ಅವರ ಮುಖಭಾವಗಳು ನೋಡ್ಬೋದು. ನಾವು ಹೇಳ್ಕೊಟ್ಟಿದ್ದಾಗ ಅವರು ಹಾಡೋದು, ಅವ್ರ ಪ್ರತಿಕ್ರಿಯೆ, ಅವರ ಆನಂದ, ಅಥವಾ ಸಾರ ಆಗ್ಬೇಕು, ಒಂದು ಒಂದು ಇಂಟ್ರಾಕ್ಷನ್, ಟೂ ವೇ ಕಮ್ಯುನಿಕೇಷನ್ ಇರುತ್ತೆ, ಸಂವಹನ ಅಂತ ಹೇಳ್ತೀವಿ. ಇದರೊಳಗೆ ಹಂಗಿರೋದಿಲ್ಲ ಆನ್ಲೈನಲ್ಲಿ. ಆದರೆ ಕೇಳಿಸ್ಕೋಬೇಕು, ಕೇಳಿದ್ದನ್ನು ಒಪ್ಪಿಸ್ಕೋತಾರೆ, ಅದಕ್ಕೆ ಆನ್ಲೈನ್ ಬಹುಶಃ. ಆದರೆ ಹೆಚ್ಚಿಗೆ ರೀಚ್ ಆಗಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
0: ಮಾತು ಮುಂದುವರಿಸೋಣ, ಇದೀಗ ಮುಂದಿನ ಗೀತೆ ನೋಡಿ ಸ್ವಾಮಿ ನಾವಿರೋದೆ, ಹೀಗೆ ಚಿತ್ರದಿಂದ ಭೀಮಸೇನ ಜೋಶಿಯವರ ಗಾನದಲ್ಲಿ ಮೂಡಿಬಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆ.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:50 ಬೆಂಗಳೂರು. ಯೂತ್ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಕುರಿತಾಗಿ ನೀವು ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909103. ಸರ್, ನೀವು ರೂಪಕಗಳ ರಚನಾಕಾರರು ಹೌದು, ಸರಣಿ ಕಾರ್ಯಕ್ರಮಗಳ ಗಾಯಕರು, ನಿರ್ದೇಶಕರು, ನಿರ್ಮಾಪಕರು ಹೌದು. ಇಷ್ಟೊಂದು ಪಾತ್ರಗಳ ನಿರ್ವಹಣೆ ಹೇಗೆ ಅಂತ ಒಂದು ಕುತೂಹಲ.
1: ನಮ್ಮಲ್ಲಿ ಒಂದು ಮಾತಿದೆ, ಸಮಯದ ಅಭಾವ ಅಂತ. ಈ ಮಾತನ್ನು ನಾನು ಒಪ್ಪೋದಿಲ್ಲ. ಇರೋದು 24 ಗಂಟೆ, ಉಪಯೋಗಿಸ್ಕೊಳ್ಳೋದು ನಮ್ಗೆ ಗೊತ್ತಿರಬೇಕಷ್ಟೇ. ಅದಕ್ಕೆ ಕ್ಷಮೆನೇ ಇಲ್ಲ. ಕ್ಷಮಿಸಿಬಿಡಿ ಅಂತೀವಿ ನಾವು ತಪ್ಪು ಮಾಡಿದಾಗ, ಅದು ಆಕಾಶವಾಣಿಗೂ ಸೇರುತ್ತೆ. ಆದರೆ ಒಂದ್ಸಲ ಏರ್ ಮೇಲೆ ಹೊಟ್ಟೋದ್ರೆ ಮುಗಿದೋಯ್ತದು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಸಮಯದ ಪರಿಗೆ ಸಮಯದ ಒಂದು ಪರಿವು ಅಂತ ಹೇಳ್ತೀವಿ, ಅರಿವು ಅದು ಇರಬೇಕು. ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಯಾಕಂದರೆ ನಮಗೆ ಇಲ್ಲಿ ಆಕಾಶವಾಣಿಯಲ್ಲಿದ್ದಾಗ ಸ್ಟುಡಿಯೋ ಇದೆಯಲ್ಲ, ಅದು ನಮಗೆ ಸಮಯನ ಹೇಳ್ಕೊಡ್ತಾ ಇರಲಿಲ್ಲ. ಹೊರಗಡೆ ಬರ್ತಿದ್ದಾಗಲ್ಲ 9 ಗಂಟೆ ಆಯಿತಾ, 10 ಗಂಟೆ ಆಯಿತಾ ಅಂತ. ಅಂಥ ಕಾರ್ಯಕ್ರಮಗಳು ಇವಾಗ ನಾವು ಹೇಳೋದಲ್ಲ, ಅಮೃತ ಸಿಂಚನ ಆಗಲಿ, ಹಿಂದೆ ಬಂದು ಮಾತಾಡಿದ್ದೆ, ಅರವಿಂದ ಗುರು ಅಲ್ಲಮ ಆಗಲಿ, ಸರ್ವಜ್ಞ ಇದಾಗಲಿ, ಆಮೇಲೆ ನಮ್ಮ ಡಿ ವಿ ಜಿಯವರ ಅಂತಃಪುರ ಗೀತೆಗಳಾಗಲಿ, ಕಾವ್ಯ ಸಂಪುಟ ಅಂತ ಇಡೀ ಕಾವ್ಯನೇ ರಾಮಾಯಣ ದರ್ಶನ ಮಾಡಿದ್ವಿ, ಜೈಮಿನಿ ಭಾರತ ಮಾಡಿದ್ವಿ ಇಲ್ಲಿ ಇದ್ದಾಗ. ಅವಾಗ ನಮಗೆ ಸಮಯದ ಪರಿವಿರಲಿ.

0: ಅದು ಮಾಡಬೇಕು ಮಾಡಬೇಕು ಅಂತ. ಅದರಲ್ಲೂ ಅಮೃತ ಸಿಂಚನ ಮಾಡಿದಾಗ ನಂದೇ ಸ್ಕ್ರಿಪ್ಟ್ ಅದು. ಅನೇಕ ನಾಟಕ ಕಲಾವಿದರು ಕೂಡ ಬಂದು ಅದಕ್ಕೆ ಧ್ವನಿಗಳನ್ನು ಕೊಡ್ತಾಯಿದ್ರು. ಅದೊಂದು ರೀತಿಯಲ್ಲಿ ಅದು ಹೇಗೆ ಹೋಯಿತು ಗೊತ್ತಿಲ್ಲ. ಆ ವರ್ಷ ಹೇಗೆ 3 ತಿಂಗಳು 6 ತಿಂಗಳು. ನಿಮಗೆ ಒಂದು ವಿಷಯ ಹೇಳ್ತೀನಿ, 8:30 ಗಂಟೆಗೆ ಇಲ್ಲಿ ಪ್ರಸಾರ ಆಗ್ತಾಯಿದ್ರೆ ಎಷ್ಟೋ ಕೇಂದ್ರಗಳಲ್ಲಿ ಹೊರಗಡೆಯಲ್ಲಿ ಕಮ್ಯುನಿಟಿ ಹಾಲ್ ಅಂತ ಮಾಡಿ ಅದನ್ನು ಅಲ್ಲಿ ಕೇಳ್ತಾಯಿದ್ರು. ಗುಲ್ಬರ್ಗಾದಲ್ಲಿ 100 ಕಾಗದ ಮಿನಿಮಮ್ ಬರೋದು, ಅದಕ್ಕೆ ಒಂದು ಬಹುಮಾನ ಅಂತ ಇಟ್ಕೊಂಡು
1: ಕಮ್ಯುನಿಟಿ ರೇಡಿಯೋ ಸೆಂಟರ್
0: ಆ ಥರದ್ದು ಮಾಡಿಕೊಂಡು ಅಲ್ಲಿ ಅಮೃತ ಸಿಂಚನ ಹಾಕ್ತಾಯಿದ್ರು ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಕಡೆಗಳೆಲ್ಲ. ಅಂದರೆ ಆವಾಗ ಆಕಾಶವಾಣಿಯ ಒಂದು ಕೇಳುಗ ಸಂಖ್ಯೆ ಇದೆಯಲ್ಲ, ಅಂದರೆ ಅಂಥ ಹುಚ್ಚು ಎಬ್ಸಿತ್ತು. 26 ಎಪಿಸೋಡ್ಗಳು, ಸುಮಾರು 187 ವಚನಗಳು. ಅದನ್ನ ಇಲ್ಲಿದ್ದರೂ ಕೂಡ ನಾನು ಮಾಡಿದ, ನನಗೆ ಪರ್ಮಿಷನ್ ಮೇಲ್ನವ್ರು ಕೊಟ್ಟಿದ್ದಿಂದ ಖಾಸಗಿ ಸ್ಟುಡಿಯೋದಲ್ಲಿ ಮಾಡಿದ್ದು ರೆಕಾರ್ಡಿಂಗು. ಎಲ್ಲ ಸಂಗೀತಗಾರರು, ಕರ್ನಾಟಕದ ಎಲ್ಲ ಸಂಗೀತಗಾರರು, ಪ್ರಮುಖವಾದ ಸಂಗೀತಗಾರಕ್ಕೆಲ್ಲ ಬಂದಿದ್ದಾರೆ. ಅದ್ರ ಕಡೆ ಭಾಳ ರೋಚಕವಾದ ಅನುಭವಗಳು. ರೂಪಗಳ ಬಗ್ಗೆ ನಮಗೆ ಗೊತ್ತೇ, ಕನ್ನಡ ನಾಡಿನ ವರ್ಣನೆ ಬಂತು ಅಂದರೆ ಕಾವ್ಯಗಳನ್ನು ಆಧರಿಸಿ ರೂಪಕ ಬರೆಯೋದು, ಹಬ್ಬಗಳು ಬಂತು ಅಂದರೆ ಬರೆಯೋದು, ಈ ಥರದ್ದೆಲ್ಲ ಇದ್ದೇ ಇತ್ತು. ನಮ್ಗೆ ಹೇಗಿದ್ರೂ ಕಾವ್ಯ ಕಣ್ಮುಂದೆ ಇದ್ದೇ ಇದೆಯಲ್ಲ. ಹೊಸಿಯೋದು ಎಷ್ಟೋತ್ರಲ್ಲಿದೆ, 4 ಪದ್ಯ ನೋಡ್ದ, 4 ವಾಕ್ಯ ಬರೆದ, ಬಟ್ ತುಂಬ ಚೆನ್ನಾಗದು. ಬರಿತಾನೂ ಇದ್ದೆ, ಅದನ್ನು ಇದು ಪ್ರೊಡ್ಯೂಸು ಮಾಡ್ತಾ ಇದ್ದೆ. ಆ ಸ್ವಾತಂತ್ರ್ಯ ಇತ್ತು ನಮಗೆ.
1: 1000 ಆಸಕ್ತರಿಗೆ ತರಬೇತಿ ನೀಡಿ ಗಿನ್ನಿಸ್ ದಾಖಲೆ ಸ್ಥಾಪಿಸುವ ಮತ್ತು ಉಚಿತ ಗಮಕ ಪಾಠ ಹೇಳಿಕೊಡುವ ನಿಮ್ಮ ಮುಂದಿನ ಧ್ಯೇಯ ಹಾಗೂ ಕನಸುಗಳ ಬಗ್ಗೆ ಒಂದೆರಡು ಮಾತು.
0: ಬಹಳ ಹಿಂದೆ ಬರೆದಿದ್ದದು, ತಮ್ಮ ಹತ್ರ ಬಂದಿದೆ. ಕನಸು ಎಲ್ಲರಿಗೂ ಇರುತ್ತೆ, ನನಸಾಗಬೇಕಷ್ಟೇ. ಗಿನ್ನಿಸ್ ದಾಖಲೆ ಅಂತಂದರೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಗಿನ್ನಿಸ್ ದಾಖಲೆ ಅದು ಆಗಿದೆ. ನೃತ್ಯ ರೂಪಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಶ್ರಮಪಟ್ಟೆ, ಅದು ಕೂಚಿಪುಡಿ ನೃತ್ಯದ್ದು, ಅದಕ್ಕೆ ಅದು ಬಂದಿದೆ, ಗಿನ್ನಿಸ್ ದಾಖಲೆ ಬಂದಿದೆ. ಆದರೆ ಒಂದು ಹೇಳ್ತೀನಿ, ಒಂದು ಕಾಲಕ್ಕೆ 1000 ಜನ ಗಮಕ ಪರೀಕ್ಷೆಗಳು ತೊಗೊಂಡಿದ್ದರು. ಇದು ದೊಡ್ಡ ಇತಿಹಾಸ. 1000 ಜನ ಯಾರು SSLC ಪರೀಕ್ಷೆನ ಅಂತ ಕೇಳಿದ್ರು ಸಂಸ್ಕೃತ ಕಾಲದ, ಇಲ್ಲ ಇಲ್ಲ ಜಯನಾರಾಯಣ ಅವರು ಇದ್ದ ಕಾಲ, ನಮ್ಮ ತಂದೆಯವರು ಇದ್ದಾವೆ, ಇಲ್ಲ ಅದು ಗಮಕ ಪರೀಕ್ಷೆನ, ಅದಕ್ಕೆ ಇಷ್ಟೊಂದು ಜನ ಅಂತ. ಅಂದರೆ ಆ ಥರದ ಕಾಲ ಮರುಕಳಿಸಬೇಕು, ಹೆಚ್ಚಿಗೆ ಜನ ಕಲಿತು. ಇವಾಗ ದಾಖಲೆ ಮಾಡೋದು ಮುಖ್ಯ ಅಲ್ಲ, ಹೆಚ್ಚಿಗೆ ಜನಕ್ಕೆ ರೀಚ್ ಆಗಬೇಕು. ಕನ್ನಡ ರೀಚ್ ಆಗ್ತಿಲ್ವಲ್ಲ, ಕನ್ನಡ ಕಾವ್ಯ ಹೇಗೆ ರೀಚ್ ಮಾಡ್ತೀರಾ ಇವತ್ತಿನ ದಿವಸ? ಮೊದಲು ನನಗನ್ಸುತ್ತೆ ಇವಾಗ ಈ ಆಸೆಗಳು ಇಟ್ಕೊಳ್ಳೋಣ, ಕನಸುಗಳು ಇಟ್ಕೊಳ್ಳೋಣ, ಆದರೆ ಕನಸು ಆಗಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ನನಸಾಗಿ ಮಾಡಬೇಕಾಗತ್ತೆ. ತುಂಬ ಕಷ್ಟಪಡಬೇಕು. ಮೊದಲು ಕನ್ನಡ ಕಾವ್ಯಗಳನ್ನು ಪಠ್ಯದಲ್ಲಿ ಅಳವಡಿಸೋ ಕೆಲಸ ಮಾಡಬೇಕು. ಮೂಲತಃ ಅಲ್ಲಿದೆ ನಮ್ಮದು. ಕನ್ನಡ ಕಾವ್ಯಗಳೇ ಇಲ್ಲ ಇವತ್ತು ಕಾಲೇಜಲ್ಲೆಲ್ಲ. ಪ್ರೈಮರಿ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ, ಯಾವುದೋ ಒಂದು 2 ಪದ್ಯ ಹೇಳೋದು 3 ಪದ್ಯ ಹೇಳೋದು, ಅದನ್ನು ಸರಿಯಾಗಿ ಪದವಿಭಾಗ ಮಾಡಿ ಅರ್ಥನೂ ಗೊತ್ತಿಲ್ಲದೇ ಹೇಳ್ಕೊಡ್ದಿರತಕ್ಕಂಥ ಅಧ್ಯಾಪಕರಾಗ್ಬಿಟ್ಟಿದೆ. ಕನ್ನಡವನ್ನು ಕನ್ನಡದವ್ರಿಗೆ ಹೇಳಿಕೊಡುವ ಒಂದು ಸ್ಥಿತಿಗಿವತ್ತು ಒದಗಿದೆ. ಅದಾಗಬಾರ್ದು. ಕನ್ನಡ ಚೆನ್ನಾಗಿದ್ದರೆ ಗಮಕ ಬೆಳೆಯುತ್ತೆ, ಇಲ್ಲದರೆ ಕಷ್ಟ ಆಗುತ್ತೆ.
1: ಸರ್, ಕೊನೆಯದಾಗಿ ಆಕಾಶವಾಣಿ ಮತ್ತು ಗಮಕ ಕಲೆ ಈ ಕುರಿತಾಗಿ ಮರೆಯಲಾಗದ ನೆನಪು ಯಾವುದಾದ್ರೂ ಇದ್ದರೆ?
0: ಮರೆಯಲಾಗದ ನೆನಪು ಅಂದರೆ ಒಂದೇ ಒಂದು ಹೇಳ್ತೀನಿ ಒಂದು ನಿಮಿಷದಲ್ಲಿ. ನಾನು ಇಲ್ಲಿ ಬಂದಾಗ ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಾಗಿದ್ದರು, ಮೈಸೂರು ಆಕಾಶವಾಣಿ ನನಗೂ ಅವರು ನಿರ್ದೇಶಕರಾಗಿದ್ದರು. ಇಲ್ಲಿ ಬಂದಾಗ ಅವ್ರೇನು ಮಾಡೋದಂತಂದರೆ ಅವ್ರಿಗೆ ಈ ಕಲೆ ಕಂಡ್ರೆ ಬಹಳ ಪ್ರೀತಿ. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬರೀ ಸಂಗೀತ ನಾಟಕ ಬೇರೆ ಬೇರೆ ನಡೀತಿತ್ತಲ್ಲ, ನಮ್ಮಲ್ಲೇ ಇಷ್ಟು ದೊಡ್ಡ ಜಾಗ ಇದೆ ಅಂಥೇಳಿ ಒಂದು ಪೆಂಡಾಲ್ ಹಾಕಿಸ್ಬಿಟ್ಟು ರಾಜ್ಯೋತ್ಸವದ ಸಮಯದಲ್ಲಿ ಒಂದು ನ್ಯಾಷನಲ್ ರಾಜ್ಯಮಟ್ಟದ ಸ್ಪರ್ಧೆಗಳು ನಡೆಯುತ್ತೆ, ಈಗಲೂ ನಡೀತಿರ್ಬೋದು ಗೊತ್ತಿಲ್ಲ ನನಗೆ. ಆವಾಗ ಬಹುಮಾನಗಳನ್ನ ವಿತರಣೆ ಮಾಡೋ ಸಮಯದಲ್ಲಿ 1.5 ಗಂಟೆ 2 ಗಂಟೆ ಆಹ್ವಾನಿತರ ಶ್ರೋತೃಗಳ ಸಮ್ಮುಖದಲ್ಲಿ ಮಾಡು ಅಂತಂದರು. ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವತ್ತು ಕೂಡ ಕೆಲವು ಚಂದ್ರಮೌಳಿ ಒಂದು ತಲೆ ಬಂದಿದ್ದು ಎಲ್ಲೂ ಇದು ನೆನಪಿಸ್ಕೋತಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಆಕಾಶವಾಣಿ ಗಮಕ ಕಾವ್ಯ ವಾಚನ ವ್ಯಾಖ್ಯಾನ ಇಲ್ಲಿ ಪ್ರಮಿಸಸ್ ಅಲ್ಲಾಯಿತು. HR ಕೇಶವಮೂರ್ತಿಗಳು ಅದನ್ನು ಹಾಡಿದ್ರು, ರಘುಪತಿ ಶಾಸ್ತ್ರಿಗಳು ವ್ಯಾಖ್ಯಾನ ಮಾಡಿದ್ರು. ಅದಾದಮೇಲೆ ಇನ್ನೂ 1 ವರ್ಷ ಮಾಡಿದ್ರು ರಘುಪತಿ ಶಾಸ್ತ್ರಿಗಳು, ಮತ್ತು ಇನ್ನು ಗಂಗಮ್ಮ ಕೇಶವ, ಅದು ಇನ್ಯಾರು ಮರ್ತೋಯ್ತು ನನಗೆ, ಮಾಡಿದ್ರು 2 ವರ್ಷ ಮಾಡಿದ್ದು. ನನಗೆ ಅವ್ರು ನಾನು ಬಂದ ತಕ್ಷಣ ಇಂಥದ್ದೊಂದು ಮಾಡು ಅಂತಂದಾಗ, ಆವಾಗ ನಮ್ಮ ಕಮ್ಯುನಿಟಿ ಅಂತ ಏನಿದೆ, ನಮ್ಮ ಕಾವ್ಯವನ್ನು ಪ್ರೀತಿಸೋ ಕಮ್ಯುನಿಟಿ ಇದೆ, ಅವ್ರಿಗೆ ಆದ ಸಂತೋಷ ಅಷ್ಟಲ್ಲ. 500 ಜನ ಬಂದಿದ್ದರು, 500 ಜನಕ್ಕೂ ಊಟ ಅವತ್ತಿನ ದಿವಸ. ಇದು ಆ ಮೇಡಮ್ ಇದ್ದಾಗ ಅವ್ರು ನನ್ನ ಕೈಲಿ ಮಾಡಿಸಿದ ಕೆಲಸ ಅದು. ಆಮೇಲೆ ಗಮಕಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು, ನಾನೇ ಆಡಿಷನ್ ಮಾಡಲಿ, ಅದಕ್ಕೊಂದು ಸ್ವಲ್ಪ ಇದು ಸಂಗೀತವೂ ಅಲ್ಲ, ಗಮಕವೂ ಅಲ್ಲ, ಆ ಫೀ ಕೊಡೋಕ್ಕಾಗಲ್ಲ, ಈ ಫೀ ಕೊಡೋಕ್ಕಾಗಲ್ಲ, ಏನೇನೋ ಡೈರೆಕ್ಟ್ರೇಟ್ ಇದರಲ್ಲಿ ಹೊಡೆದಾಡಿ ಅದನ್ನು ನಮ್ಮ ಬಾನುಲಿದ ತೇರು ಏನಿದೆಯಲ್ಲ, ಬಾನುಲಿ ಕಲಿಗಳು ಅದರಲ್ಲಿ ನಮ್ಮ ಸುಮತಿ ಅವರೆಲ್ಲ ತಂದಿದ್ದಾರೆ, ಅದಕ್ಕೆ ನಾನು ಪಟ್ಟ ಕಷ್ಟ ಎಲ್ಲ ತಂದಿದ್ದಾರೆ ಅದನ್ನು. ಅದರಲ್ಲಿ ಒಂದು ಇದಕ್ಕೊಂದು ಒಂದು ಸ್ಥಾನವನ್ನು ಕಲ್ಪಿಸಿ ಒಂದಕ್ಕೊಂದು ಆಡಿಷನ್ ಫೀ ಅಂತ ಮಾಡಿ ಆಮೇಲೆ ನಾನು ಹೊರಗೆ ಬಂದೆ.
1: ಕನ್ನಡ ನಾಡಿನ ಕಾವ್ಯ ಸಾಹಿತ್ಯ ಮತ್ತು ಗಮಕ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಇಂಪಾದ ಧ್ವನಿ ಹಾಗೂ ಅಪಾರ ಸೇವೆಯ ಮೂಲಕ ಸದಾ ಜೀವಂತವಾಗಿ ಇರಿಸಿರುವ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಅವರಿಗೆ ನಮ್ಮ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಕಲಾ ಪಯಣ ಹೀಗೆಯೇ ಮುಂದುವರಿಯಲಿ. ನಿಮ್ಮ ಅನುಭವದ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆ ಸರ್.
0: ಸಂತೋಷ. ಈ ಒಂದು ಅವಕಾಶಕ್ಕಾಗಿ ನಾನೇ ಇಲ್ಲಿ ಇದ್ದಿದ್ದು ಅಲ್ಲಿಗೆ ಬಂದು ಒಂದು ನಿಮ್ಮೊಡನೆ ಕೆಲವು ನಿಮಿಷಗಳನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಾಂಸ್ಕೃತಿಕ ಪಯಣದ ಸುಂದರ ನೆನಪುಗಳನ್ನು ಹಂಚಿಕೊಂಡ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರಿಗೆ ಆಕಾಶವಾಣಿ ಹಾಗೂ ಕೇಳುಗರ ವತಿಯಿಂದ ಅನಂತ ಧನ್ಯವಾದಗಳು.
0: ನಮಸ್ಕಾರ.
1: ಕೇಳುಗರೆ, ಇದಾಗಿತ್ತು ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5 ಗಂಟೆ ಮತ್ತು ನಾವಿದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಸ್ನೇಹಿತರೆ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಅರ್ಜೆ ಶಾಂತಲಾ. ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಹಾಡುಗಳ ಜೊತೆ ಜೀವನ ಕೆಲವೊಂದು ಭಯಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಫ್ರೆಂಡ್ಸ್, ಜೀವನದಲ್ಲಿ ಕೆಲವೊಂದು ಭಯಗಳು ತುಂಬಾ ಸಹಜ. ಕತ್ತಲೆಯ ಭಯ, ಎತ್ತರದ ಭಯ, ನೀರಿನ ಭಯ. ಆದರೆ ಇದೆಲ್ಲಕ್ಕಿಂತನೂ ಇನ್ನೊಂದು ಭಯ ಇದೆ, ಏನು ಹೇಳಿ? ಅದು ಸಾವಿರಾರು ಜನರ ಮುಂದೆ ನಿಲ್ಲುವುದು ಅಥವಾ ಒಂದು ಪರ್ಫಾರ್ಮೆನ್ಸ್ ಮಾಡುವುದು. ಕೈ ಬೆವರುತ್ತೆ, ಗಂಟಲು ಒಣಗುತ್ತೆ, ಹೃದಯ ಜೋರಾಗಿ ಬಡಿದ್ಕೊಳ್ಳುತ್ತೆ. ನಾನು ಹೇಳೋದೇ ಮರ್ತೋದ್ರೆ, ನನ್ನ ಹಾಡೇ ಮರ್ತೋದ್ರೆ, ನನ್ನ ಡ್ಯಾನ್ಸೇ ಮರ್ತೋದ್ರೆ, ಜನ ನಕ್ಬಿಟ್ರೆ, ನನ್ನ ಧ್ವನಿ ನಡಗಿದರೆ, ಇವೆಲ್ಲವೂ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ನಿಮಗೂ ಅಂತಹ ಅನುಭವ ಏನಾದರೂ ಆಗುತ್ತಾ ವೇದಿಕೆ ಮೇಲೆ ಹೋಗ್ಬೇಕಾರೆ? ಬಿಕಾಸ್ ನಾವು ಇವತ್ತು ಮಾತಾಡ್ತಾ ಇರೋದು ಸ್ಟೇಜ್ ಫಿಯರ್ ಬಗ್ಗೆ. ನಿಮಗೂ ಕೂಡ ಸ್ಟೇಜ್ ಫಿಯರ್ ಇದೆಯಾ? ಆಗಲೇ ಅದನ್ನು ಗೆದ್ದುಬಿಟ್ಟಿದ್ದೀರಾ ಅಥವಾ ಇನ್ನು ಗೆಲ್ತಾ ಇದ್ದೀರಾ? ನಿಮ್ಮ ಅನುಭವವನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಮಗೆ ವಾಟ್ಸಪ್ ಮಾಡಿ 9480901013. ನಿಮಗೆ ಸ್ಟೇಜ್ ಫಿಯರ್ ಇದೆಯಾ? ಸ್ಟೇಜ್ ಫಿಯರ್ನ ಗೆದ್ದಿದ್ದೀರಾ ಅಥವಾ ಇನ್ನು ಗೆಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಅದು ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನೀವು ಒಂದು ಸ್ಟೇಜ್ ಮೇಲೆ ಹೋಗಿ ಒಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದಾಗಿರ್ಬೋದು, ಭಾಷಣ ಆಗಿರ್ಬಹುದು, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ನಮಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. 9480901013 ನಿಮಗೋಸ್ಕರ, ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ RJ ಶಾಂತಲಾ.

ಮಿಲನ ಚಿತ್ರದ ಹಾಡನ್ನ ಕೇಳಿದ್ವಿ. ಹಾಡಿದವರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿಯವರದಾಗಿತ್ತು. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ನಾನ್ ಸ್ಟಾಪ್ ಸಂಜೆ. ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇವತ್ತು ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಟೇಜ್ ಫಿಯರ್ ಅಂದರೆ ಏನು? ವೇದಿಕೆ ಭಯ ಅಂದರೆ ಪ್ರತಿಭೆ ಇಲ್ಲ ಅಂತ ಅನ್ನೋದೇ ಅಲ್ಲ, ನಮ್ಮ ಬಗ್ಗೆ ಇತರರು ಏನು ಯೋಚಿಸ್ತಾರೆ ಅನ್ನುವ ಭಯನೇ ಜಾಸ್ತಿ ಅಲ್ವಾ. ವಿಚಿತ್ರ ಅಂದರೆ ನಮ್ಮನ್ನು ಕೇಳಲು ಬಂದವರು ನಮ್ಮ ತಪ್ಪು ಹಿಡಿಯಲು ಬರೋದೇ ಇಲ್ಲ, ನಮ್ಮ ಪರ್ಫಾರ್ಮೆನ್ಸ್ ನೋಡಕ್ಕೆ ಬಂದಿರ್ತಾರೆ, ನಮ್ಮ ಮಾತು ಕೇಳಲು ಬರ್ತಿರ್ತಾರೆ. ಆದರೆ ನಮ್ಮ ಮನಸ್ಸು ಮಾತ್ರ ಸಾವಿರ ಸಾವಿರ ಪ್ರಶ್ನೆಗಳನ್ನ ಕೇಳಿಕೊಂಡು ನಮಗೆ ನಾವೇ ಕಾಂಪ್ಲೆಕ್ಸಿಟಿ ಮಾಡಿಕೊಂಡು ಹೆದರ್ಕೋತೀವಿ. ಇದೇನೆ ಸ್ಟೇಜ್ ಫಿಯರ್ ಅಂತ ಹೇಳೋದು ಅನ್ಸುತ್ತೆ. ನೀವು ಗಮನಿಸಿದ್ದೀರಾ ಸ್ನೇಹಿತರೆ, ಗಂಟೆಗಟ್ಟಲೆ ಮಾತನಾಡುವವರು ಮೈಕ್ ಕೈಗೆ ಕೊಟ್ಟರೆ ತಕ್ಷಣ ಮೌನವಾಗಿಬಿಡ್ತಾರೆ. ಫ್ರೆಂಡ್ಸ್ ಜೊತೆ ತುಂಬ ಮಾತಾಡ್ತಿರ್ತಾರೆ, ಆದರೆ ಮೈಕ್ ಇಟ್ಕೊಂಡು ಮಾತಾಡಿ ಅಂದರೆ ಅವ್ರಿಗೆ ಧ್ವನಿನೇ ಹೊರಡಲ್ಲ. ಅಥವಾ ಒಂದು ಹಾಡು ಹೇಳಿ ಅಂದರೆ ತುಂಬ ಚೆನ್ನಾಗಿ ಹಾಡು ಹೇಳ್ತಿರ್ತಾರೆ, ಬಾತ್ರೂಮ್ ಸಿಂಗರ್ಸ್ ಆಗಿರ್ತಾರೆ, ಮನೇಲಿ ಹಾಡ್ತಿರ್ತಾರೆ. ಯಾಕೆಂದರೆ ಮೈಕ್ ಶಬ್ದವನ್ನು ಮಾತ್ರ ದೊಡ್ಡದು ಮಾಡಲ್ಲ, ನಮ್ಮ ಜವಾಬ್ದಾರಿಯನ್ನು ನಮ್ಮ ಭಾವನೆಯನ್ನು ದೊಡ್ಡದು ಮಾಡಿಬಿಡುತ್ತೆ. ಆ ಕ್ಷಣದಲ್ಲಿ ನಮ್ಮ ಮೆದುಳು ಅಯ್ಯೋ ತಪ್ಪು ಮಾಡಬಾರ್ದು ಎಂಬ ಸಂದೇಶನೇ ಜಾಸ್ತಿ ಕಳಿಸ್ತಿರುತ್ತಲ್ಲ, ಹಾಗಾಗಿ ಆ ನೆಗೆಟಿವ್ ಎನರ್ಜಿಯಿಂದ ನಮ್ಗೆ ಹಂಗಾಗೋಗ್ಬಿಡುತ್ತೆ. ಅದಕ್ಕೆ ಕೈ ನಡುಗುತ್ತೆ, ಧ್ವನಿ ಕಂಪಿಸುತ್ತೆ. ನಿಮಗೂ ಕೂಡ ಸ್ಟೇಜ್ ಫಿಯರ್ ತುಂಬ ಇದೆಯಾ ಅಥವಾ ಆಗಲೇ ಹೊರಟೋಗ್ಬಿಟ್ಟಿದೆಯಾ? ನೀವೇನಾದ್ರು ಈ ವಯಸ್ಸಿನಲ್ಲೂ 40, 50, 60 ವಯಸ್ಸಿನಲ್ಲೂ ಸ್ಟೇಜ್ ಫಿಯರ್ನ ದಾಟಿದ್ದೀನಿ, ಯಾವುದೋ ಒಂದು ಫಂಕ್ಷನಲ್ಲಿ ಹೋಗಿ ಹಾಡು ಹೇಳಿದೆ ಅಪ್ಪ, ಒಂದು ಡ್ಯಾನ್ಸ್ ಮಾಡಿದೆ ಅಪ್ಪ, ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಮಾಡಿದೆ, ಅಥವಾ ಒಂದು ಭಾಷಣ ಕೊಟ್ಟೆ, ಒಂದು ಡ್ರಾಮಾ ಮಾಡಿದೆ ಅಂತ ನಿಮ್ಮದು ಏನಾದರೂ ಇದೇ ಥರ ಅನುಭವ ಇದ್ದರೆ ನಾನಂತೂ ಕೇಳೋಕ್ಕೆ ತುಂಬ ಕಾಯ್ತಾ ಇದ್ದೀನಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ನಮಗೆ ಸಂದೇಶ ಕಳಿಸಿ, ನಿಮ್ಮ ಸಂದೇಶ ನಾವು ಓದಕ್ಕೆ ನಾನು ತುಂಬ ಉತ್ಸುಕಳಾಗಿದ್ದೇನೆ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಅಂತ ಹೇಳ್ತಾ ನಾಗೇಂದ್ರ ತಾವರೆಕೆರೆ ಅವರು ಕುಣಿಗಲ್ ತಾಲೂಕಿನಿಂದ ಕಳಿಸಿದ್ದಾರೆ. ನಾನು ಶಾಲೆಯಲ್ಲಿ ಭಾಷಣ ಮಾಡಿದ್ದೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ, ತುಂಬ ಭಯ ಆಯಿತು ಒಂದು ಕಡೆ, ಆದರೂ ಧೈರ್ಯವಾಗಿ ಮಾತನಾಡಿ ಜನ ಮೆಚ್ಚುಗೆಗೆ ಪಾತ್ರನಾದೆ ಅಂತ. ವಂಡರ್ಫುಲ್ ನಾಗೇಂದ್ರ ಅವರೇ ಅಂತ ಹೇಳ್ತಾ ಮತ್ತೆ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಶಿಕ್ಷಕರ ತರಬೇತಿ ಪಡೆಯುವ ಮುನ್ನ ತುಂಬ ಭಯ ಇತ್ತು, ಆದರೆ ಈಗ ಎಲ್ಲಿ ಬೇಕಾದರೂ ಸರಾಗವಾಗಿ ಮಾತನಾಡಬಹುದು, ಸಭಾ ಮರ್ಯಾದೆಯನ್ನು ಉತ್ತಮವಾಗಿ ರೂಢಿಸಿಕೊಂಡಂತೆ ಆಯಿತು ಅಂತ ಕಳಿಸಿದರು. ಶಬಾಶ್ ಸರ್. ಹಾಗೆ ನಮಗೆ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ, ನನಗೆ ಸ್ಟೇಜ್ ಫಿಯರ್ ಅಂದರೆ ತುಂಬಾ ಇತ್ತು, ಸ್ಟೇಜ್ ಮೇಲೆ ಹೋಗಿ ಮಾತನಾಡೋಕ್ಕೆ ಭಯ, ಗಾಬರಿ, ಕೈಕಾಲು ನಡ್ಕ ಇತ್ತು. ಇದಕ್ಕೆಲ್ಲ ನನಗೆ ವೇದಿಕೆ ಒದಗಿಸಿದ್ದು ನಮ್ಮ ಲೋಕಲ್ FM ಹಾಗೂ ಆಕಾಶವಾಣಿ ಅಂತ ಹೇಳಬಹುದು. ಓಹೋ, ವೆರಿ ನೈಸ್. ಲೋಕಲ್ FM-ನವರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿರ್ತಾರೆ, ನಾವು ಕೇಳುಗರಲ್ಲಿ ಹೋಗಿ ಮಾತನಾಡಬೇಕು. ಸುಮಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ವಂಡರ್ಫುಲ್ ರೀ, ನಮಗೆ ಅವಕಾಶ ಕೊಟ್ಟಿದ್ದಾರೆ ಟಾಪಿಕ್ ಬಗ್ಗೆ ಮಾತನಾಡೋಕ್ಕೆ. ಈ ಸ್ಟೇಜ್ ಫಿಯರ್ ಅನ್ನೋದು ಹೋಗ್ಬಿಟ್ಟಿದೆ, ಒಂದು ಟಾಪಿಕ್ ತೊಗೊಂಡು ಮಾತಾಡ್ತೀವಿನಿ ಅಂತ ಹೇಳ್ತಾರೆ. ಹಾಗೆಯೇ ಆಕಾಶವಾಣಿ ಜೊತೆ ಮನೆಯಲ್ಲಿ ಕೂತು ನಿರರ್ಗಳವಾಗಿ ಮಾತನಾಡಲು ಕಲಿಸಿದ್ದು ನಮ್ಮ ಆಕಾಶವಾಣಿ ಅಂತ ಹೇಳ್ಬೋದು ಅಂತ ಒಂದು ಪ್ರೌಡ್ ಫೀಲಿಂಗ್ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ, ಶಾಲೆಗೆ ಹೋಗುವಾಗ ಸ್ಟೇಜ್ ಫಿಯರ್ ತುಂಬ ಇತ್ತು, ಅದಕ್ಕೆ ನಾನು ಬರೀ ಆಟ ಪಾಠದಲ್ಲಿ ಮಾತ್ರ ಭಾಗವಹಿಸ್ತಿದ್ದೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಆದರೆ ಈಗಿಲ್ಲ, ಅದಕ್ಕೆಲ್ಲ ಆಕಾಶವಾಣಿಯೇ ಕಾರಣ, ನನಗೆ ಧೈರ್ಯ ಬರುವಂತೆ ಮಾಡಿದೆ. ಈಗ ಸುಲಲಿತವಾಗಿ ಮಾತನಾಡುವೆ ಮೇಡಮ್ ಅಂತ ಹರೀಶ್ ಅವರು ಸಂದೇಶ ಕಳಿಸಿದ್ದಾರೆ. ದಟ್ಸ್ ಸೋ ನೈಸ್ ಆಫ್ ಯು. ನೀವು ಕೂಡ ಸಂದೇಶ ಕಳಿಸಿ, ನಿಮ್ಮ ಸಂದೇಶಗಳನ್ನ ಕೂಡ ಓದ್ತೀನಿ. ಸ್ಟೇಜ್ ಫಿಯರ್ ಅಂದರೆ ಬರೀ ಮಾತನಾಡೋದೇ ಅಲ್ಲ, ಡ್ಯಾನ್ಸ್ ಮಾಡೋದಿರ್ಬೋದು, ಸ್ಕಿಟ್ ಇರ್ಬೋದು, ಹಾಡಿರ್ಬೋದು. ಹಾಗೆ ನೀವು ಏನಾದರೂ ಇವತ್ತು ನಮಗೆ ಏನಾದರೂ ಒಂದು 1 ಮಿನಿಟಲ್ಲಿ ಯಾವುದಾದ್ರು ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೋದಾ, ನಿಮ್ಮ ಮಾತನ್ನ ನೋಡೋಣ, ನಾವು ಕೂಡ ಕೇಳಿಸ್ಕೋತೀವಿ. ಇಫ್ ಪಾಸಿಬಲ್ ಸಂಜೆ 7:30 to 7:30 ನಿಮ್ಮ ಮಾತನ್ನು ನಾವು ಏರ್ ಮೇಲೆ ಹಾಕುವಂತ ಪ್ರಯತ್ನ ಖಂಡಿತವಾಗ್ಲೂ ಪಡ್ತೀವಿ ಅಂತ ಹೇಳ್ತಾ ನೀವು ಕೇಳ್ತಿದ್ದೀರಾ ನಾನ್ ಸ್ಟಾಪ್ ಸಂಜೆ ಮತ್ತು ಇದು ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ.

ಒಲವೇ ವಿಸ್ಮಯ. ಸೊ ನೋಡೋಣ ಯಾರ್ಯಾರ್ದು ವಿಸ್ಮಯ ಕತೆಗಳು ಇದೆ ನಮ್ಮ ಹತ್ರನೂ ಅಂತ. ಹಾಗೆ ಏನು ಗೊತ್ತಾ, ವಾರನ್ ಬಫೆಟ್ ಅವ್ರಿಗೂ ಕೂಡ ಸಾರ್ವಜನಿಕವಾಗಿ ಮಾತನಾಡಲು ತುಂಬ ಭಯ ಇತ್ತಂತೆ. ಕಾಲೇಜ್ನಲ್ಲಿ ಮಾತನಾಡುವ ಸಂದರ್ಭ ಬಂದಾಗಲೆಲ್ಲ ತುಂಬ ಆತಂಕ ಆಗ್ತಿತ್ತು. ನಂತರ ಅವರು ಸಾರ್ವಜನಿಕ ಭಾಷಣದ ತರಬೇತಿ ಪಡೆದು ಅದನ್ನು ಗೆದ್ರಂತೆ. ಹಾಗೆಯೇ ಮಹಾತ್ಮ ಗಾಂಧಿಯವರು ಕೂಡ ಯುವ ವಕೀಲರಾಗಿದ್ದಾಗ ನ್ಯಾಯಾಲಯದಲ್ಲಿ ಮೊದಲ ಬಾರಿ ಮಾತನಾಡಲು ಎದ್ದು ನಿಂತಾಗ ಮಾತೇ ಬರಲಿಲ್ವಂತೆ ಕುಳಿತುಬಿಟ್ರು. ಆದರೆ ಮುಂದೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದ ನಾಯಕರಾದರು. ಹಾಗೆ ನಿಕೋಲ್ ಕಿಡ್ಮ್ಯಾನ್, ಹಾಲಿವುಡ್ ನಟ, ಇವರು ನಟಿ, ಸಾರ್ವಜನಿಕ ಭಾಷಣಗಳ ಬಗ್ಗೆ ತುಂಬ ಆತಂಕ ಅನುಭವಿಸ್ತಿದ್ದೆ ಅಂತ ಒಂದೆರಡು ಸಂದರ್ಶನಗಳಲ್ಲಿ ಕೂಡ ಹೇಳಿದ್ದಾರೆ. ಇದರೆಲ್ಲ ಒಂದು ವಿಷಯ ನೆನ್ಪಿಡಬೇಕು, ಧೈರ್ಯಶಾಲಿಗಳಿಗೆ ಭಯ ಇರುವುದಿಲ್ಲ ಅಂತ ಖಂಡಿತ ಅಲ್ಲ. ಭಯ ಇದ್ದರೂ ಮುಂದೆ ನಡೆಯುವವರೇ ಧೈರ್ಯಶಾಲಿಗಳು. ಅದೇನೋ ಹೇಳ್ತಾರಲ್ಲ, ಡರ್ಕೆ ಆಗೆ ಜೀತ್ ಹೇ ಅಂತ. ಸೊ ನೀವು ಕೂಡ ನಮಗೆ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ನನಗೆ ಸಂದೇಶ ಕಳಿಸಿದ್ದಾರೆ ಕುಶಾ ಮದ್ರೀರಾ ನಂಜಪ್ಪ ಕಮ್ಮನಹಳ್ಳಿಯಿಂದ. ನನಗೆ 55 ವರ್ಷ, ನಾನು ಕೊಡವ ಡ್ಯಾನ್ಸ್ ಮಾಡ್ತೀನಿ. 2000 ಜನ ಇರಲಿ 3000 ಜನ ಇರಲಿ, ಕೊಡವ ಸಮಾಜದಲ್ಲಿ ಕೂರ್ಗ್ ಡ್ಯಾನ್ಸ್ ಅಂತ, ವಾಲ್ಗ ಡ್ಯಾನ್ಸ್ ಅಂತ ಇದೆ, ಅದನ್ನು ನಾನು ತುಂಬ ಚೆನ್ನಾಗಿ ಒಂಚೂರು ಭಯ ಇಲ್ಲದೆ ಮಾಡ್ತೀನಿ ಅಂತ. ವಂಡರ್ಫುಲ್ ಟು ನೋ ಕುಶಾ ಮೇಡಮ್ ಅಂತ ಹೇಳ್ತಾ ಸುರೇಂದ್ರ ಕುಂದಾಪುರ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಿಂದೆಲ್ಲ ನಾನು ಅನೇಕ ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆ, ಹಾಗೆಲ್ಲ ತುಂಬ ಸ್ಟೇಜ್ ಫಿಯರ್ ಆಗ್ತಿತ್ತು. ಆದರೆ ಈಗ ಕೇವಲ ಅದು ಹೆಂಗಿತ್ತು ಅಂದರೆ ಬರೀ ಒಂದು ಸೀನ್ ಆಗೋ ತನಕ ಮಾತ್ರ ತುಂಬ ಅಳುಕು, ತುಂಬ ಭಯ ಇರ್ತಿತ್ತು. ಅದಾದಮೇಲೆ ಯಾವುದೇ ಅಳುಕು ಇಲ್ಲ, ಭಯನೂ ಇಲ್ಲ. ಆ್ಯಕ್ಚುಲಿ ಸೋತರು ಅದು. ಫಸ್ಟ್ 1-4 ಮಾತು ಅಥವಾ 1-2-3 ನಿಮಿಷದ ಪರ್ಫಾರ್ಮೆನ್ಸ್ ಆಗೋ ತನಕ ತುಂಬ ಭಯ ಅಳುಕು ಎಲ್ಲ ಇರುತ್ತೆ. ಒಂದ್ಸಲ ನಿಮ್ಮ ಮನಸ್ಸು ಕಾಮ್ ಆಗಿ ಸೆಟ್ ಆದ ತಕ್ಷಣ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ ಅಂತ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಿದೆ. ಇದು ನಾನ್ ಸ್ಟಾಪ್ ಸಂಜೆಯಲ್ಲಿ ಹೊಸ ಹೊಸ ಹಾಡುಗಳು ಅಲ್ಲ, ಸೂಪರ್ ಹಿಟ್ ಹಾಡುಗಳ ಜೊತೆ ನಾನ್ ಸ್ಟಾಪ್ ಮಾತು, ನಿಮ್ಮ ಸಂದೇಶ.

ಹಳಿದವರು ಚಿತ್ರದ ಸೂಪರ್ ಹಿಟ್ ಹಾಡನ್ನ ಕೇಳಿದ್ವಿ. ಹಳಿದವರು ಮಮತಾ ಶರ್ಮಾ ಮತ್ತು ವಿ ಹರಿಕೃಷ್ಣ, ಸಾಹಿತ್ಯ ಆಗಿತ್ತು ಯೋಗರಾಜ್ ಭಟ್ ಅವರದು, ಸಂಗೀತ ಆಗಿತ್ತು ವಿ ಹರಿಕೃಷ್ಣ ಅವರದು. ನಾವು ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ವೇದಿಕೆ ಭಯವನ್ನ ಒಂದೇ ದಿನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದು, ನಂತರ ಮನೆಯವರ ಮುಂದೆ ನಿಂತ್ಕೊಂಡು ಮಾತಾಡೋದು, ಆಮೇಲೆ ಒಂದು 5 ಜನ ಫ್ರೆಂಡ್ಸು ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋದು, ಹೀಗೆ ನಿಧಾನವಾಗಿ ನಮ್ಮ ಮನಸ್ಸಿಗೆ ನಾವೇ ನಾನು ಮಾಡಬಲ್ಲೆ ಎನ್ನುವ ನಂಬಿಕೆ ಮೂಡಕ್ಕೆ ಶುರು ಆಗುತ್ತೆ. ಆಮೇಲೆ ನಮ್ಮ ವಾಯ್ಸ್ನ, ನಮ್ಮ ಪರ್ಫಾರ್ಮೆನ್ಸ್ನ, ಈಗೆಲ್ಲ ಮೊಬೈಲ್ ಇದ್ದೇ ಇದೆಯಲ್ಲ, ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ನೋಡಿ ಎಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಿದ್ರೆ ಪ್ರಾಬಬಲಿ ಸ್ಟೇಜ್ ಫಿಯರ್ನ ಗೆಲ್ತೀವಿ ಅನಿಸುತ್ತೆ. ಆದರೂ ಸ್ವಲ್ಪ ಜನ ಅಯ್ಯೋ ಬಿಡಿ, ಈಗ ನನಗೆ 40 ವರ್ಷ ಆಗೋಯ್ತು, 50 ವರ್ಷ ಆಗೋಯ್ತು, ಇನ್ನೇನು ಕಲಿಯೋದಿದೆ, ಸ್ಟೇಜ್ ಮೇಲೆ ಹೋಗಿ ಏನು ಮಾಡೋದಿದೆ ಅಂತ ಅನ್ನಿಸ್ಬೋದು. ಆದರೆ ವೇದಿಕೆಗೆ ಏರುವ ಕನಸಿಗೆ ಜನ್ಮ ಪ್ರಮಾಣ ಪತ್ರ ಕೇಳೋದಿಲ್ವಲ್ಲ ಅಂತ ಹೇಳ್ತೀನಿ. ನೀವು 5 ವರ್ಷದವರಾಗಿರಬಹುದು ಅಥವಾ 60 ವರ್ಷದವರಾಗಿರ್ಬೋದು, ಆರಂಭಿಸುವ ಧೈರ್ಯ ಇದ್ರೆ ಸಾಕು, ಯಾವಾಗ ಬೇಕಾದ್ರೂ ಆರಂಭಿಸಬಹುದು. ಈಗ ಬೇಕಾದಷ್ಟು ಕಡೆ ಎಲ್ಲ ಕಮ್ಯುನಿಟಿಲಿ, ಸೊಸೈಟಿಲಿ, ನಿಮ್ಮ ಊರುಗಳಲ್ಲಿ ಅನೇಕ ಥರದ ಸೆಲೆಬ್ರೇಷನ್ಸು, ಸ್ವಾತಂತ್ರ್ಯ ದಿನಾಚರಣೆ, ಆ ದಿನಾಚರಣೆ, ಹಬ್ಬ, ಹರಿದಿನ ಅಂತ ಮಾಡ್ತಾ ಸ್ಟೇಜ್ ಅಂತೂ ಹಾಕ್ತಾನೆ ಇರ್ತಾರೆ. ಯಾವಾಗಲೂ ಚಿಕ್ಕದ್ರಿಂದ ದೊಡ್ಡದು ಹೋಗಬೇಕು. ಇಫ್ ಪ್ರಾಬಬಲಿ ನೀವು ಕೂಡ ಸ್ಟೇಜ್ ಹತ್ತಿ ಒಂದೆರಡು ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾ ಒಂದು ಸೂಪರ್ ಹಿಟ್ ಹಾಡು. ಆ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ, ಮತ್ತು ನಾವು ಮಾತಾಡ್ತಾ ಇದ್ದೀವಿ ಸ್ಟೇಜ್ ಫಿಯರ್ ಬಗ್ಗೆ. ನಿಮಗೂ ಸ್ಟೇಜ್ ಫಿಯರ್ ಇದೆಯಾ? ವೇದಿಕೆಯ ಭಯ ಇದೆಯಾ? ಅದನ್ನು ಹೇಗೆ ಗೆದ್ರಿ? ಅಥವಾ ಇನ್ನೂ ಗೆಲ್ಲಬೇಕಾದಂತಹ ಕನಸು ಹಾಗೆ ಉಳ್ಕೊಂಡಿದೆಯಾ? ನಿಮ್ಮ ಅನುಭವವನ್ನು ವಾಟ್ಸಪ್ ಮಾಡಿ 9480901013. ನಿಮ್ಮ ಕತೆ ಬೇರೆಯವರಿಗೆ ಪ್ರಾಬಬ್ಲಿ ಧೈರ್ಯವಾಗಬಹುದು, ಖಂಡಿತ ಕಳಿಸಿ. ಮೊದಲ ಸಲ ವೇದಿಕೆ ಹತ್ತಾಗ ಧ್ವನಿ ನಡುಗಬಹುದು, ಎರಡನೇ ಸಲ ಕೈನೂ ನಡುಗಬಹುದು, ಮೂರನೇ ಸಲ ಸ್ವಲ್ಪ ಸಮಾಧಾನ ಆಗಿ ಮನಸ್ಸು ಕೂಡ ಶಾಂತವಾಗ್ಬೋದು. ಆದರೆ ಹತ್ತದೇ ಇದ್ದರೆ ಜೀವನ ಪೂರ್ತಿ ಭಯ ಮಾತ್ರ ಉಳಿಯುತ್ತೆ ಅಲ್ವಾ? ಒಮ್ಮೆ ಹತ್ತಿ ನೋಡಿ, ವೇದಿಕೆ ನಿಮ್ಮನ್ನು ಹೆದರಿಸುವುದಿಲ್ಲ, ನಿಮ್ಮನ್ನು ರೂಪಿಸುತ್ತದೆ. ಹಾಗೆ ಸಂದೇಶ ಬಂದಿದೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ. ನಮಸ್ತೆ ಮೇಡಮ್, ನಾನು ಹುಟ್ಟಿನಿಂದ ಧೈರ್ಯಶಾಲಿಯಾದರೂ ಡಯಾಸ್ ಮುಂದೆ ಮಾತನಾಡಲು ನಿಂತಾಗ ಶುರುವಿಗೆ ಸಭನೆ ಕಂಪನವಾಗುತ್ತದೆ. ಆಮೇಲೆ ಮಾತಾಡ್ತಾ ಮಾತಾಡ್ತಾ ದೇವರ ದಯೆಯಿಂದ ಸಲೀಸಾಗಿ ಮಾತನಾಡಲು ಆಗುತ್ತೆ. ಸಭಾ ಮಂಟಪದಿಂದ ಕೆಳಗಿಳಿದ ಮೇಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ರಿ ಅಂತ ಹೇಳಿದಾಗ ಸಖತ್ ಹೆಮ್ಮೆ ಆಗುತ್ತೆ. ನಾನು ಗೃಹಿಣಿಯಾದರೂ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರೂ ಆಕಾಶವಾಣಿಯಿಂದ ಬಹಳಷ್ಟು ಜ್ಞಾನ ಸಂಪಾದಿಸಿರುವೆನು. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಸಂದೇಶ ತುಂಬ ಚೆನ್ನಾಗಿ ಭರತ್ ಕಳಿಸಿದ್ದಾರೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ. ಥ್ಯಾಂಕ್ ಯು ಸೋ ಮಚ್ ರಮಾಮಣಿ ಅವರೇ, ನಿಮ್ಮ ಮಾತು ಇಸ್ ಸೋ ಇನ್ಸ್ಪೈರಿಂಗ್ ಅಂತ ಹೇಳ್ತಾ. ಮತ್ತೆ ನಮಗೆ ಅರ್ಪಿತಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಹೈಸ್ಕೂಲಿಂದಾನೇ ಪಿಕ್ ಅಂಡ್ ಸ್ಪೀಕ್ ಪ್ರೋಗ್ರಾಮ್ ಆಂಕರಿಂಗ್ ಮಾಡಿ ಸ್ಟೇಜ್ ಫಿಯರ್ ಹೋಗಿಬಿಟ್ಟಿದೆ ಮೇಡಮ್. ಈಗ ನಾನು ಯಾವುದೇ ವೇದಿಕೆ ಕಾರ್ಯಕ್ರಮ ಆದರೂ ಸ್ಪೀಚ್ ಮಾಡ್ತೇನೆ, ಹಾಗೆ ಆಕಾಶವಾಣಿಗೂ ಕಾಲ್ ಮಾಡಿ ಮಾತಾಡ್ತೀನಿ ಅಂತ. ವಾವ್, ನೈಸ್. ನೆಕ್ಸ್ಟ್ ಟೈಮ್ ನನ್ನ ಜೊತೆನೂ ಕಾಲ್ ಮಾಡಿ ಮಾತಾಡ್ರಿ ಅರ್ಪಿತಾ ಅವರೇ. ನಿಮ್ಮ ಧ್ವನಿ ಕೇಳಲು ನಾನು ತುಂಬ ಆಸೆಯಿಂದ ಉತ್ಸುಕಳಿಂದ ಕಾಯ್ತಾ ಇರ್ತೀನಿ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ಅದನ್ನೆಲ್ಲ ಒಂದಾದ್ಮೇಲೆ ಒಂದು ಖಂಡಿತವಾಗ್ಲಿ ಓದ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಖತ್ ಮಾತು ಸಖತ್ ಹಾಡು.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:47. ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ಯಾವಾಗಲೂ ಸ್ಟೇಜ್ ಹತ್ತಿದಾಗ ಎದೆ ಡವ ಡವ ಡವ ಅಂತ ಹೊಡ್ಕೋತಾ ಇರುತ್ತೆ. FML ಕಂಡ್ರಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಫುಲ್ ಭಯ ಡಗ

ಹಾಗೂ ನಾನು ಈಗಲೂ ಕೂಡ ಆಫೀಸ್ನಲ್ಲಿ ಯಾವುದಾದ್ರು ಕಾರ್ಯಕ್ರಮ ಇದ್ರೆ ನನ್ನೇ ಕರೀತಾರೆ, ಸುದಿ ಸರ್ ಬನ್ನಿ ಮಾಡಿ ಅಂತ ಕರೀತಾರೆ. ಸೊ ನನಗೆ ಹಂಗಾಗಿ ಎಲ್ಲರೂ ಆ್ಯಂಕರ್ ಸುದಿ ಅಂತ ಹೆಸರಿಟ್ಟಿದ್ದಾರೆ. ಬರೀ ಧೈರ್ಯವಾಗಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಾಡೋದಲ್ಲದೆ ತುಂಬ ಹಾಸ್ಯವಾಗಿ ಮಾಡ್ತೀನಿ, ಎಲ್ಲರನ್ನೂ ನಕ್ಸಿ ಮಾತಾಡ್ತೀನಿ, ಯಾವ ಭಯ ಮುಜುಗರನೂ ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸಖತ್ತು ಬಿಡ್ರಿ ಸುಧೀಂದ್ರ ಅವರೇ, ಸೂಪರು. ಹಾಗೆ ಇವರು ಕೂಡ ಕಳಿಸಿದ್ದಾರೆ, ಯಾರು, ಗೀತಾ ಅವರು. ಈ ಹಾಡು ಕೇಳಿ ನನಗೆ ಲೋಕಲ್ ಎಫ್ ಎಂ ಕ್ವಿಜ್ನಲ್ಲಿ ಭಾಗವಹಿಸಿ ವಿನ್ನರ್ ಆಗಿ ಅವನೇ ಶ್ರೀಮನ್ನಾರಾಯಣ ಚಿತ್ರವನ್ನು ಹೋಗಿ ನೋಡ್ಕೊಂಬಂದಿದ್ದೆ ಅಂತ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಕಳಿಸಿದ್ದಾರೆ. ನೀವು ಕೂಡ ಸಂದೇಶ ಕಳಿಸಿ 9480901013. ನೀವು ಸ್ಟೇಜ್ ಫಿಯರ್ನ ಗೆದ್ದಿದ್ದೀರಾ, ಗೆಲ್ಲಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ, ಹೇಗೆ ಅದನ್ನು ಪ್ರಯತ್ನ ಪಟ್ಟ್ರಿ ಅಂತ ನಾವು ಕೂಡ ನಿಮ್ಮ ಕಥೆಗಳನ್ನ ಕೇಳಲು ಇಲ್ಲಿ ಕಾಯ್ತಾ ಇದ್ದೀವಿ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ಎಚ್ಎಲ್ ಬಸವರಾಜು ಪುಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶ ಕಳಿಸಿದ್ದಾರೆ. ಮೊದಮೊದಲು ನನಗೆ ಸ್ಟೇಜ್ ಹಚ್ಚಿದಾಗ ಮಾತೇ ಶುರು ಮಾಡೋಕ್ಕಾಗ್ತಿರ್ಲಿಲ್ಲ. ವಾಪಸ್ ಬಂದು ಅವಮಾನ ಮಾಡಿಕೊಂಡು 5-6 ಪ್ರೋಗ್ರಾಮ್ ಅಂತೂ ಹಾಗೆ ಕಷ್ಟಪಟ್ಟು ಮಾಡಿದೆ. ಆದರೆ ಈಗಂತೂ ತಯಾರಿನೇ ಇಲ್ಲದೆ ಕಾರ್ಯಕ್ರಮದಲ್ಲಿ ಯಾವ ವಿಚಾರ ಹೇಳಿದ್ರು ಸಾಕು, ಆನ್ ಸ್ಪಾಟ್ನಲ್ಲಿ ನಿಭಾಯಿಸ್ತೀನಿ, ಎಲ್ಲ ನಿರೂಪಣೆನೂ ಮಾಡ್ತೀನಿ ಅಂತ ಕಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ದಟ್ಸ್ ವೆರಿ ನೈಸ್ ಆಫ್ ಯು. ಹಾಗೆ ಜೀವನದಲ್ಲಿ ಯಾರು ಧೈರ್ಯವಾಗಿ ಹುಟ್ಟೋದೇ ಇಲ್ಲ, ಪ್ರತಿಯೊಬ್ಬರು ಭಯದ ಜೊತೆಲೆ ಮೊದಲು ಹೆಜ್ಜೆ ಇಡ್ತಾರೆ. ಆದರೆ ನೆನ್ಪಿಡ್ಬೇಕಾಗಿರೋ ವಿಚಾರ ಏನು ಹೇಳಿ, ಮೈಕ್ ನಿಮ್ಮನ್ನು ಪರೀಕ್ಷಿಸಲು ಬಂದಿಲ್ಲ, ನಿಮ್ಮ ಧ್ವನಿಯನ್ನು ಜಗತ್ತಿಗೆ ಕೇಳಿಸಲು

ಬಂದಿದೆ. ವೇದಿಕೆ ನಿಮ್ಮನ್ನು ತೀರ್ಪು ಮಾಡಲು ಅಲ್ಲ, ಇರೋದು ನಿಮ್ಮೊಳಗಿನ ವ್ಯಕ್ತಿತ್ವವನ್ನು ಪರಿಚಯಿಸಲು. ಇಂದು ನೀವು ಒಂದು ಹೆಜ್ಜೆ ಇಟ್ಟರೆ ನಾಳೆ ನೂರಾರು ಜನರು ಅಥವಾ ನೂರಾರು ಜನರು ನಿಮ್ಮ ಮಾತಾಗಿರಬಹುದು, ನಿಮ್ಮ ಪರ್ಫಾರ್ಮೆನ್ಸ್ ಆಗಿ ಕೇಳಬಹುದು. ವಯಸ್ಸು ಕೇವಲ ಒಂದು ಸಂಖ್ಯೆ, ಕನಸುಗಳಿಗೆ ವಯಸ್ಸಿಲ್ಲ, ಕಲಿಕೆಗಂತೂ ಕೊನೆ ಇಲ್ಲವೇ ಇಲ್ಲ, ಧೈರ್ಯಕ್ಕೆ ಗಡುವಿಲ್ಲ. ಹೀಗಾಗಿ ಭಯ ಇದ್ದರೂ ಮುಂದೆ ನಡೀರಿ, ಯಾಕೆಂದರೆ ಧೈರ್ಯ ಅನ್ನೋದು ಭಯ ಇಲ್ಲದಿರುವುದಲ್ಲ, ಭಯಕ್ಕಿಂತ ದೊಡ್ಡ ಕನಸು ಆರಿಸಿಕೊಳ್ಳುವುದು. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇಷ್ಟೊತ್ತು ನಿಮ್ಮ ಜೊತೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಮ್ಯಾಜಿಕಲಿ ಯೋರ್ಸ್ ಮ್ಯೂಸಿಕಲಿ ಯೋರ್ಸ್ ಅಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ ಜಿ ಶಾಂತಲಾ ಜೆ. ಹೀಗೆ ಮಾತಾಡ್ತಿರೋಣ, ಹಾಡನ್ನ ಕೇಳ್ತಾ ಇರಿ, ನಿಮ್ಮ ಧ್ವನಿಯನ್ನ ಜಗತ್ತಿಗೆ ಕೇಳಿಸ್ತಾ ಇರಿ. ಸ್ಟೇಜ್ ಫಿಯರ್ನ ಬಿಟ್ಬಿಟ್ಟು ಏನಾದರೂ ಒಂದು ಹೊಸ ಕಾರ್ಯಕ್ರಮ, ಹೊಸ ಒಂದು ಶೋನ ನೀವು ಕೂಡ ಪ್ರಾರಂಭಿಸಿ, ಸ್ಟೇಜ್ ಫಿಯರ್ನ ಗೆದ್ದು ಡರ್ಕೆಯಾಗಿ ಜೀತ್ ಹೇ ಅಂತ ನೀವು ಕೂಡ ನಿಭಾಯಿಸಿ. ಏನಂತೀರಾ?

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ಐಟಿಆರ್ 1 ಅಥವಾ ಐಟಿಆರ್ 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ ಎಐಎಸ್ ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: a fresh batch of 3,823 Amarnath pilgrims to cross. In Doda district, the main bridge was temporarily closed for safety inspection after suspected cracks were noticed. In Assam, the flood situation has improved as waters have receded in most affected areas. Over 37,000 people remain in 109 relief camps. IMD has also forecast heavy to very heavy rainfall over Delhi, Chandigarh, Haryana, Himachal Pradesh, Punjab, Uttar Pradesh, Uttarakhand and Vidarbha till tomorrow. Two-time Olympian Sajan Prakash qualified for the men's 200-meter butterfly final after finishing as the sixth fastest swimmer overall in the heats at the Commonwealth Games in Glasgow today. Prakash finished second behind Scotland's Duncan Scott. Sajan Prakash will now compete in 8 men finals slated later tonight. ISSF Shooting World Cup, India's Isha Singh grabbed the gold in the women's 25-meter pistol event in Hangzhou, China today. She upstaged Olympic medalist Manu Bhakkar, who took the bronze to complete a double podium finish for India. Home Minister Amit Shah and Commerce and Industry Minister Piyush Goyal have congratulated Indian shooters Isha Singh and Manu Bhakkar on their impressive performances. Benchmark domestic equity indices rebounded today and closed 1% higher. The Sensex climbed 776 points to close at 76,836, while Nifty rose 229 points to settle at 23,996. And global crude oil prices plunged around 7% today after US and Iran paused military strikes over the weekend. International benchmark Brent crude was trading 7.9% down at $89.11 per barrel in intraday trade. And that is the end of this news bulletin.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10. ಇನ್ನು ಮುಂದೆ ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾನಗಲ್ ಊರಿನ ಹೆಸರು ಕೇಳಿದರೆ ಎಲ್ಲೋ ಗಾಯನ ಕೇಳಿದ ಹಾಗೆ ಆಗುತ್ತಲ್ಲ. ಗಂಗೂಬಾಯಿ ಹಾನಗಲ್ ಸ್ವರ ಸಾಮ್ರಾಜ್ಞಿ. ಅವರ ಹೆಸರು ಗಾಂಧಾರಿ ಹಾನಗಲ್ ಅಂತ ಇತ್ತು, ಆಮೇಲೆ ಗಂಗೂಬಾಯಿ ಹಾನಗಲ್ ಅಂತಾನೇ ಅವರು ಪ್ರಸಿದ್ಧರಾದರು. ಹಿಂದೂಸ್ತಾನಿ ಸಂಗೀತದ ಗಾನ ಸಾಮ್ರಾಜ್ಞಿ. ಅವರ ಗಾಯನವನ್ನ ನಾವು ಕೇಳಿದ್ದೇವೆ, ಅವರ ಮಾತನ್ನ ಕೇಳಿದ್ದೀರಾ? ಇಲ್ಲಿದೆ, ಆಲಿಸಿ.
3: ಅಲ್ಲೆಲ್ಲ ಅನಿಸ್ತದಲ್ಲ, ನಾ ಏನ್ ಮಾಡೇನಿ ಅಂತ. ಬರೀ ಅಲ್ಲಿ ಅಲ್ಲಿ ಹೆಸರಾಯ್ತು, ಇಲ್ಲಿ ಹೆಸರಾಯ್ತು, ನಾ ಇಲ್ಲಿ ಏನು ಮಾಡೇನಿ ಅಂತ ಒಮ್ಮೆ ವಿಚಾರ ಮಾಡ್ತೀನಿ. ನನಗೆ ಹಿಂಗೆ ಅನ್ನಿಸ್ತದೆ, ಸಂಗೀತ ಉಳಿಬೇಕು. ಹಂಗೆ ಹುಬ್ಬಳ್ಳಿ ಊರವ್ರನ್ನ ಏನಾರ ಒಂದು ಅದಕ್ಕೆ ಆಧಾರ ತೆಗೆದು ನಮ್ಮ ಸಂಗೀತ ಹೋಗ್ದಂಗೆ ಇದು ಮಾಡ್ರಿ ಅಂತ ಒಂದು ಮಾತು ನಮ್ಮ ಅಜ್ಜಿ ಹೇಳ್ತಿದ್ಲು. ಏ ಸಂಗೀತ ಎಲ್ಲಿ ಹೋಗ್ತದೆ ಅನ್ಬೇಕು ಅಲ್ವ? ಈಗ ನೋಡಿದ್ರೆ ಏನೇನೋ ಹೊಸ ಹೊಸದು ಏನೇನೋ ಬರ್ಲಿಕ್ಕೆ ಹತ್ತದಲ್ಲ ಅಂತ ನಾ ಅನ್ಬೇಕು. ಹಂಗಲ್ಲ ನೋಡು, ಒಂದು ಬೆಳ್ಳೆ ಇರ್ತದೆ, ತೊಟ್ಲು ತೂಗಿ ನೆಲ್ಲಿಗೆ ನಿಂದಿರ್ತದಂತೆ, ಅದಕ್ಕೆ ಮತ್ತಾರ ಬಂದು ಕೈ ಹಚ್ಚಿ ಹಸ್ತಾರೆ. ಇದು ಹವ ಬಂದದ್ದು ಹೋಗ್ತದೆ, ಏನು ಹೆದರಬೇಡ ಅಂತ ಒಮ್ಮೆಮ್ಮೆ ಅದನ್ನು ವಿಚಾರ ಮಾಡ್ತೀನಿ. ಅದನ್ನು ನಾವು ನೋಡ್ತೇವೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಸಂಗೀತೆಯಲ್ಲಿ ಹೋಗುವುದಿಲ್ಲ. ಇದೊಂದು ಮಾತ್ರ ನನಗೆ ಇದು ಅದ, ಇದನ್ನು ಎಲ್ಲರೂ ತಾವು ಎಲ್ಲರೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಸಂಗೀತ ಸಾಲಿನ ಬೇಕು, ಇದ ಬೇಕು, ಹಿಂಗಲ್ಲ. ಯಾವುದರ ರೀತಿಯಿಂದ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಶಾಸ್ತ್ರೀಯ ಸಂಗೀತ ಕಲಿತು ಅದನ್ನು ಉಳಿಸ್ಲಿಕ್ಕೆ. ನಮ್ಮ ಹುಬ್ಬಳ್ಳಿಯವರು ಅಂದ್ಕೊಳ್ಳಿ ಕೆಲವು ಮಂದಿ ಕೇಳ್ತಾರೆ ನಾನು ಹೋದಲ್ಲಿ, ಅಲ್ರಿ ನಿಮ್ಮ ಕರ್ನಾಟಕದಾಗ ಇಷ್ಟು ಮಂದಿ ಹಂಗಲ್ಲ ದೊಡ್ಡವರಾದರು, ಸವೈಗಂಧರ್ವಾಯ್ತು, ಮನ್ಸೂರಾಯ್ತು, ನೀವಾಯ್ತು, ಎಲ್ಲ ಬಿಪ್ಸೇನ್ ಆಯ್ತು, ಎಲ್ಲ ಆಯ್ತು, ಇಷ್ಟು ಮಂದಿ ದೊಡ್ಡವ್ರು ಹೆಂಗಾದ್ರಿ ಅಂತ ನಾ ಒಮ್ಮೆಮ್ಮೆ ನನಗೆ ಹಂಗಲ್ರಿ ಅದರ ಅರ್ಥ ಅಲ್ಲಿ ಮಣ್ಣಿನ ಗುಣ ಅದಕ್ಕಾಗಿರ್ರಿ ಅಂತ. ಆ ಮಣ್ಣಿನ ಗುಣ ಅಳಿಸ್ಬೇಡ್ರಿ,

ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಆಲಿಸಿದ ಧ್ವನಿ ಸ್ವರ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರೇಣ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಃ ಉಪಸ್ಥಾಪಿತಃ. ಪ್ರತಿಪಕ್ಷೀಯಾಣಾಂ ಭೃಶಂ ಕೋಲಾಹಲೇನ ಸಂಸದ ಸದನಂ ಅದ್ಯ ಸ್ಥಗಿತಂ. ಅಸ್ಮಿನ್ ವಿಷಯೆ ಚರ್ಚಾಯಾಃ ಸ್ಥಗನಂ ರಾಷ್ಟ್ರಾಯ ಅಸಮೀಚೀನಂ ಸಂದೇಶಂ ಪ್ರಸಾರಯಿಷ್ಯತೀತಿ ಕೇಂದ್ರೀಯ ಮಂತ್ರಿ ಕಿರಣ್ ರಿಜಿಜುಃ ಉದಘೋಷಯತ್. ಎಂ ವಿ ಒಮರ್ಫಿ ಇತಿ ವಾಣಿಜ್ಯ ಪೋತೆ ಜಾತೆ ಆಕ್ರಮಣ ಪ್ರಕರಣೆ ಏಕಸ್ಯ ಭಾರತೀಯ ನಾಗರಿಕಸ್ಯ ನಿಧನಾತ್ ಪಶ್ಚಾತ್ ಭಾರತ ಸರ್ವಕಾರೇಣ ಯುಕ್ರೇನ ದೇಶಸ್ಯ ರಾಜದೂತಃ ಆಹೂತಃ. ಋತುವಿಭಾಗೇನ ಒಡಿಶಾ ಛತ್ತೀಸ್ಗಢ ಪಶ್ಚಿಮ ಬಂಗ ರಾಜ್ಯೇಷು ಅತಿವೃಷ್ಟಿಪರ ಪೂರ್ವಸೂಚನಾ ಪ್ರಖ್ಯಾಪಿತ. ಐಎಸ್ಎಫ್ ಲಕ್ಷ್ಯಭೇದ ವಿಶ್ವಚಷಕ ಸ್ಪರ್ಧಾಯಾಂ ಭಾರತಸ್ಯ ಈಶಾ ಸಿಂಗಃ ಸ್ವರ್ಣ ಪದಕಂ ಅವಾಪ್ತವತಿ, ಮನುಭಾಸ್ಕರಶ್ಚ ಕಾಂಸ್ಯ ಪದಕಂ ಸಮುಪಾರ್ಜಿತವತಿ. ಅಪಿ ಚ ನವದಿಲ್ಲ್ಯಾಂ ದ್ವಾದಶತಮ ರಾಷ್ಟ್ರಮಂಡಲ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಕ್ರೀಡಾ ಅದ್ಯ ಸಮಾರಬ್ಧ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಃ ಉಪಸ್ಥಾಪಿತಃ. ಏಷಃ ವಿಧೇಯಕಃ 24-ಅಧಿಕ-2000 ವರ್ಷಸ್ಯ ಅಧಿನಿಯಮಸ್ಯ ಸಂಶೋಧನಂ ಕರ್ತುಂ ಈಹತೆ. ಏಷಃ ಛಾತ್ರಾಣಾಂ ಭಾವಿಜೀವನಸ್ಯ ಸಂರಕ್ಷಣಂ ಪರೀಕ್ಷಾ ಪ್ರಣಾಳ್ಯಾಃ ಪಾರದರ್ಶಿತಾಂ ನಿಷ್ಪಕ್ಷತಾಂ ಸತ್ಯನಿಷ್ಠಾಂಚ ದೃಢಯಿತುಂ ಏಕಾಂ ಸಬಲಾಂ ನ್ಯಾಯ ಸಂರಚನಾಂ ಉದ್ಭಾವಯತಿ. ಅಸ್ಮಿನ್ ವಿಧೇಯಕೆ ಕೇಚನ ಮಹತ್ವಪೂರ್ಣಾಃ ನಿಯಮಾಃ ಸಮಾವಿಷ್ಟಾಃ ಸಂತಿ. ಯತ್ರ ಅಪರಾಧಿನಾಂ ಕೃತೆ 10 ವರ್ಷಪರ್ಯಂತಃ ಕಾರಾಗೃಹದಂಡಃ, 10 ಕೋಟಿರೂಪ್ಯಕಾಣಾಂ ದಂಡಶುಲ್ಕಂ, ಸಹೈವ ದೋಷಿಣಾಂ ಸಂಪತ್ತಿ ಅಧಿಗ್ರಹಣಂ ಇತ್ಯಾದಯಃ ಕಠೋರಾಃ ದಂಡಾಃ ವಿಧೀಯಂತೆ. ಮಧ್ಯಾಹ್ನೆ 12:00 ಪ್ರಥಮ ಸ್ಥಗನಾತ್ ಪಶ್ಚಾತ್ ಯದಾ ಸಭಾ ಪುನಃ ಸಮವೇತ ತದಾ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ವಿಧೇಯಕಂ ಉಪಸ್ಥಾಪಿತವಾನ್. ವಿಧೇಯಕಸ್ಯ ಉಪಸ್ಥಾಪನಾವಧೌ ನೀಟ ಪ್ರಕರಣೆ ಛಾತ್ರ ವಿರೋಧ ಪ್ರದರ್ಶನಸ್ಯ ಆರಕ್ಷಕ ಕಾರ್ಯಾಚರಣಮಧಿಕೃತ್ಯ ಚರ್ಚಾಂ ಕಾಮಯಮಾನಾಃ ಪ್ರತಿಪಕ್ಷ ಸದಸ್ಯಾಃ ಉತ್ಥಾಯ ಉಚ್ಚೈಃ ಕೋಲಾಹಲಂ ಕೃತವಂತಃ. ನೀಟ ಪರೀಕ್ಷಾ ಪ್ರಕರಣೆ ಪ್ರದರ್ಶನಕಾರಿ ಛಾತ್ರೇಷು ಕೃತಸ್ಯ ಆರಕ್ಷಕ ಕಾರ್ಯಾಚರಣಸ್ಯ ವಿರೋಧಂ ಕುರ್ವತಾಂ ವಿಪಕ್ಷಿದಲಾನಾಂ ಘೋರಕೋಲಾಹಲೇನ ಅದ್ಯ ಸಂಸದಃ ಉಭಯೋಃ ಸದನಯೋಃ ಕಾರ್ಯಜಾತಂ. ಪುನಃ ಶ್ವಃ ಪ್ರಾತಃ 11:00 ಯಾವತ್

ಕೇಳ್ತಾ ಇದ್ರ ಇದು FM ರೇನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಮನಸ್ಸಿನ ಮಾತುಗಳು. ನಾವು ಇವತ್ತು ಮಾತಾಡ್ತಾ ಇರೋದು ಪ್ರೀತಿಯ ಬಗ್ಗೆ ಅಲ್ಲ, ಪ್ರೀತಿಯಲ್ಲಿ ಕಾಡುವ ಆ ನಿಶ್ಶಬ್ದದ ಬಗ್ಗೆ. ಅದನ್ನೇ ನಾವು ಮೌನ ಅಂತ ಹೇಳ್ತೀವಿ. ಮಾತುಗಳು ಸೋತಾಗ, ಪದಗಳು ಮುಗಿದು ಹೋದಾಗ ಎರಡು ಜೀವಗಳ ಮಧ್ಯೆ ಒಂದು ಮೌನ ಆವರಿಸುತ್ತಲ್ಲ, ಆ ಕ್ಷಣ ಜಗತ್ತಿನ ಅತ್ಯಂತ ರೊಮ್ಯಾಂಟಿಕ್ ಕ್ಷಣಗಳಲ್ಲಿ ಒಂದು. ನಿಮ್ಗೆ ನೆನಪಿರುತ್ತಾ, ನಿಮ್ಮಾಕೆ ಮೊದಲ ಬಾರಿಗೆ ನಿಮ್ಮ ಕಣ್ಣುಗಳನ್ನ ನೋಡಿದಾಗ, ಅಥವಾ ನಿಮ್ಮಾತ ನಿಮ್ಮ ಕೈ ಬೆರಳುಗಳನ್ನ ಮೆಲ್ಲಗೆ ಸ್ಪರ್ಶಿಸಿದಾಗ, ಅಲ್ಲಿ ಯಾವುದೇ ಸಂಭಾಷಣೆ ಇರೋದಿಲ್ಲ, ಕೇವಲ ಒಂದು ವಿಶ್ವಾಸ, ಹಾರ್ಟ್ ಬೀಟ್ ಹೆಚ್ಚಾಗುವ ಸದ್ದು ಅಷ್ಟೇ. ಮೌನಕ್ಕೆ ಒಂದು ಭಾಷೆ ಇದೆ, ಅದನ್ನ ಅರ್ಥ ಮಾಡಿಕೊಳ್ಳೋಕೆ ನಿಘಂಟು ಬೇಡ, ಕೇವಲ ಒಬ್ರನ್ನೊಬ್ರು ಪ್ರೀತಿಸುವ ಎರಡು ಹೃದಯಗಳು ಸಾಕು.

ನಿಜವಾದ ಪ್ರೀತಿ ಅಂದ್ರೆ ಸದಾ ಹರಟೆ ಹೊಡೆಯುವುದಲ್ಲ, ಇಬ್ಬರೂ ಜೊತೆಯಾಗಿ ಕೂತು ಗಂಟುಗಟ್ಲೆ ಏನೂ ಮಾತಾಡದೇ ಇದ್ರು ಬೋರ್ ಅನ್ಸದೇ ಇರೋದೇ ನಿಜವಾದ ಪ್ರೀತಿ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಮಳೆ ಬರ್ತಿದೆ, ನೀವಿಬ್ರು ಒಂದೇ ಕೊಡೆಯ ಕೆಳಗೆ ನಡ್ಕೊಂಡು ಹೋಗ್ತಿದ್ದೀರಾ, ರಸ್ತೆಯ ಗದ್ದಲವೆಲ್ಲ ದೂರ ಸರಿದಿದೆ, ಆಕೆಯ ಹೆಗಲ ಮೇಲೆ ಬಿದ್ದ ಮಳೆ ಹನಿ, ನಿಮ್ಮ ತೋಳಿಗೆ ತಾಕುವ ಆಕೆಯ ಬೆಚ್ಚಗಿನ ಸ್ಪರ್ಶ, ಅಲ್ಲಿ ಇಬ್ಬರಲ್ಲೂ ಯಾವುದೇ ಮಾತು ಇರಲ್ಲ, ಆದರೆ ನಾನು ನಿನ್ನವನು ನೀನು ನನ್ನವಳು ಅನ್ನೋ ಸತ್ಯ ಆ ಮೌನದಲ್ಲಿ ಸಾರಿ ಸಾರಿ ಹೇಳುತ್ತೆ. ಕೆಲವೊಮ್ಮೆ ಅವಳು ಕೋಪ ಮಾಡಿಕೊಂಡು ಮುಖ ತಿರುಗಿಸಿ ಕೂತಾಗ ಕಾಡುವ ಆ ಮೌನ ಇದೆಯಲ್ಲ, ಅದು ಜೀವ ಹಿಂಡು ಬಿಡುತ್ತೆ. ಆ ಮೌನವನ್ನು ಮುರಿಯೋಕೆ ಒಂದು ಸಣ್ಣ ಅಪ್ಪಿಗೆ ಅಥವಾ ಕಣ್ಣೀರಿನ ಒಂದು ಹನಿ ಸಾಕು. ಮೌನ ಅಂದರೆ ದೂರವಾಗುವುದಲ್ಲ, ಹತ್ತಿರವಾಗಲು ತೆಗೆದುಕೊಳ್ಳುವ ಒಂದು ಸುಂದರ ವಿರಾಮ ಅಂತ ಅನ್ಕೋಬಹುದು. ಈ ಭಾವನೆಗೆ ಜೀವ ತುಂಬುವ ಮುಂದಿನ ಗೀತೆ

ಕೆಲವೊಮ್ಮೆ ಮೌನ ಅಂದ್ರೆ ಕೇವಲ ಇಬ್ಬರು ಜೊತೆಯಲ್ಲಿ ಇರೋದಲ್ಲ, ಒಬ್ಬರೇ ಇದ್ದಾಗ್ಲೂ ಕೂಡ ಕಾಡೋದು ಮೌನವೇ. ಹಳೆ ಡೇರಿಯ ಪುಟಗಳನ್ನ ತಿರುಗುತ್ತಾ ಇದ್ದಾಗ ಅವರು ಕೊಟ್ಟ ಒಣಗಿದ ಗುಲಾಮಿ ದಳವನ್ನ ನೋಡ್ತಾ ಕಳೆದು ಹೋಗ್ತಿರಲ್ಲ, ಆ ಕ್ಷಣದ ಮೌನಕ್ಕೆ ಅದ್ಭುತ ಶಕ್ತಿ ಇದೆ. ಆ ಮೌನದಲ್ಲಿ ಅವರು ಆಡಿದ ಹಳೆ ಮಾತುಗಳು, ಆ ನಗು, ಆ ನೆನಪುಗಳೆಲ್ಲ ಕಣ್ಣು ಮುಂದೆ ಬರುತ್ತೆ. ಸುತ್ತಲೂ ಇಡೀ ಪ್ರಪಂಚವೇ ಇರುತ್ತೆ, ಆದ್ರೆ ಮನಸ್ಸಿನ ಒಳಗೆ ಮಾತ್ರ ಅವರದ್ದೇ ನೆನಪಿನ ನಿಶಬ್ದ. ಈ ಮೌನ ನಮಗೆ ಪ್ರೀತಿಯ ನಿಜವಾದ ಬೆಲೆಯನ್ನ ನೆನಪಿಸಿಕೊಡುತ್ತೆ. ಕೋಟಿ ಪದಗಳು ಸೇರಿ ಬರೆಯಲಾಗದ ಕವಿತೆಯನ್ನ ಕಣ್ಣಿಗೆ ಒಂದು ಸಣ್ಣ ರೆಪ್ಪೆ ಇರುವಿಕೆ ಬರೆದು ಬಿಡುತ್ತೆ. ಅವಳು ನಾಚಿ ತಲೆ ತಗ್ಗಿಸಿದಾಗ ಆ ಕೆನ್ನೆಯ ಮೇಲೆ ಮೂಡುವ ಕೆಂಪು ಬಣ್ಣ ಇದೆಯಲ್ಲ, ಜಗತ್ತಿನ ಅತೀ ದೊಡ್ಡ ಕಾವ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಪ್ರೀತಿಯಲ್ಲಿ ಕಣ್ಣುಗಳೇ ಕವಿಗಳು ಅಂತ. ಬಾಯಿ ಮುಚ್ಚಿದ್ರೂ ಕೂಡ ಕಣ್ಣುಗಳು ಸುಳ್ಳು ಹೇಳಲ್ಲ. ಆ ಮೌನದ ನೋಟದಲ್ಲಿ ನೀನು ನನಗಷ್ಟೇ ಸ್ವಂತ ಅನ್ನೋ ಭರವಸೆ ಇರುತ್ತೆ. ಮಾತುಗಳು ಕೇವಲ ಕಿವಿ ತಲುಪತ್ತೆ, ಆದ್ರೆ ಕಣ್ಣಿನ ಮೌನ ನೇರ ಹೃದಯಕ್ಕೆ ನಾಟುತ್ತೆ.

0: ನಿಮ್ಮ ದಿನ ಶುಭವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಮನಸ್ಸಿನ ಮಾತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ

0: 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,05,00,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು, ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ. ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18ನೇ ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು, ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು. ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. KN ಅನುರಾಧ ತಿಳಿಸಿದ್ದಾರೆ. 66%-ರಷ್ಟು ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆ ಆಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು

ಸ್ಥಿರಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ ಎನ್ಎಸ್ಡಿಎಫ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ ಕೇಳ್ಬೋದಾ? ನಮ್ಮ ಜೀವನದಲ್ಲಿ ಎಷ್ಟು ದಿನಗಳು ಅದ್ಭುತ ಆಗಿರುತ್ತೆ ಹೇಳಿ. ಹುಟ್ಟುಹಬ್ಬ, ಮದುವೆ, ಮೊದಲ ಸಂಬಳ, ಆನಿವರ್ಸರಿ, ಪ್ರಮೋಷನ್ನು, ಪ್ರಶಸ್ತಿ, ಬಹುಶಃ ವರ್ಷದಲ್ಲಿ ಕೆಲವೇ ದಿನಗಳು. ಹಾಗಾದರೆ ಉಳಿದ 300 ಹೆಚ್ಚು ದಿನಗಳು ಅದು ಸಾಮಾನ್ಯ ದಿನಗಳು. ಆದರೆ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನದ ಬಹುಪಾಲು ಈ ಸಾಮಾನ್ಯ ದಿನಗಳಲ್ಲೇ ನಡೆಯುತ್ತೆ. ಇಂದಿನ ಸನ್ಸೆಟ್ ಸುರಭಿ ವಿಷಯ ದ ಬ್ಯೂಟಿ ಆಫ್ ಆರ್ಡಿನರಿ ಡೇಸ್, ಅಂದರೆ ಸಾಮಾನ್ಯ ದಿನಗಳ ಸೌಂದರ್ಯ. ಇದು ದೊಡ್ಡ ಯಶಸ್ಸಿನ ಕಥೆಯಲ್ಲ, ಇದು ಪ್ರತಿದಿನದ ಬದುಕಿನ ಕಥೆ. ನಾವು ಎಲ್ಲರೂ ಒಂದಿನ ಅವತ್ತು ನಾನು ಹಂಗಾಗ್ತೀನಿ, ಮುಂದೆ ಒಂದಿನ ಹೀಗಾಗ್ತೀನಿ ಅಂತ ಕನಸು ಕಾಣ್ತಿರ್ತೀವಿ. ಒಂದು ದಿನ ನಾನು ದೊಡ್ಡ ಮನೆ ಕಟ್ತೀನಿ, ಒಂದು ದೊಡ್ಡ ಯಶಸ್ವಿ ವ್ಯಕ್ತಿ ಆಗ್ತೀನಿ. ಆದರೆ ಆ ಒಂದು ದಿನ ಬರಲು ಇಂದು ಮಾಡಿದ ಸಣ್ಣ ಪ್ರಯತ್ನವೇ ಕಾರಣ ಅಲ್ವಾ? ಒಬ್ಬ ವೈದ್ಯರಾಗಿರ್ಬೋದು, ಗಾಯಕ ಆಗಿರ್ಬೋದು, ಕ್ರೀಡಾಪಟು ಆಗಿರ್ಬೋದು, ಅವರ ಯಶಸ್ಸು ಒಂದು ದಿನದಲ್ಲಿ ಬಂದಿಲ್ಲ, ಸಾವಿರಾರು ಸಾಮಾನ್ಯ ದಿನಗಳಲ್ಲಿ ಮಾಡಿದ ಪರಿಶ್ರಮವೇ ಇಂದು ಅವರನ್ನು ವಿಶೇಷವನ್ನಾಗಿಸಿದೆ. ಹಾಗಾದರೆ ನಿಮಗೂ ಕೂಡ ಅಂಥ ವಿಶೇಷ ವ್ಯಕ್ತಿಗಳ ಬಗ್ಗೆ ಏನಾದರೂ ಗೊತ್ತಿದ್ದರೆ, ಅಥವಾ ನಿಮ್ಮ ದಿನನು ಆರ್ಡಿನರಿ ದೈನಂದಿನ ದಿನ ಹೇಗಿರುತ್ತೆ, ಯಾವ ರೀತಿ ನೀವು ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನು ಪಡ್ತೀರಾ, ಹೇಗೆ ನಿಮ್ಮ ಖುಷಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕಂಡುಕೊಳ್ತೀರಾ ಅಂತ ನಮಗೂ ಕೂಡ ಸಂದೇಶ ಕಳಿಸಿ. 9480901013, ಇದು ಸನ್ಸೆಟ್ ಸುರಭಿ, ದ ಬ್ಯೂಟಿ ಆಫ್ ಆರ್ಡಿನರಿ ಲೈಫ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರುವಂತೆ ಕಾಣ್ತಿರ್ತಾರೆ. ಪ್ರವಾಸ, ಹೊಸ ಕಾರು, ಸೆಲ್ಫಿ, ಸಕ್ಸಸ್ ಸ್ಟೋರಿ. ಆಗ ನಮ್ಮ ಜೀವನ ಮಾತ್ರ ತುಂಬ ಸಾಮಾನ್ಯ ಅನಿಸ್ಬಿಡುತ್ತಲ್ವಾ? ಆದರೆ ಯಾರ ಇನ್ಸ್ಟಾಗ್ರಾಮ್ ಜೀವನವು 24 ಗಂಟೆಯ ಜೀವನ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಕಾಲೇಜಿಗೆ ಹೋಗುವ ದಿನಗಳು, ಕಲಿಯುವ ದಿನಗಳು, ತಪ್ಪು ಮಾಡಿ ಮತ್ತೆ ಎದ್ದು ನಿಲ್ಲುವ ದಿನಗಳು, ಇದೇ ನಿಮ್ಮ ಕಥೆಯ ಅತ್ಯಂತ ಮುಖ್ಯ ಅಧ್ಯಾಯ. ಏನಂತೀರಾ ಅಲ್ವಾ?

0: ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿಯಲ್ಲಿ, ಮತ್ತೆ ನಾವು ಮಾತಾಡ್ತಾ ಇದ್ವಿ ದ ಬ್ಯೂಟಿ ಆಫ್ ಆರ್ಡಿನರಿ ಡೇಸ್. ಒಬ್ಬ ಮಹಿಳೆಯ ದಿನವನ್ನು ನೋಡಿದರೆ ಬೆಳಿಗ್ಗೆ ಎದ್ದು ಮನೆಯವರನ್ನೆಲ್ಲ ಸಿದ್ಧಪಡಿಸಿ, ಕೆಲಸ, ಮನೆ, ಜವಾಬ್ದಾರಿಗಳು, ಇದರಲ್ಲಿ ಯಾವ ದಿನವೂ ಸುದ್ದಿಯಾಗಲ್ಲ, ಬಹಳಷ್ಟು ದಿನ ವಿಶೇಷವನ್ನೂ ಏನೂ ಇರಲ್ಲ. ಆದರೆ ಒಂದು ಕುಟುಂಬ ಸುಂದರವಾಗಿ ನಡೆಯುತ್ತೆ ಅಂದರೆ ಅದರ ಹಿಂದೆ ಸಾವಿರಾರು ಸಾಮಾನ್ಯ ದಿನಗಳಲ್ಲಿ ಮಾಡಿದ ಪ್ರೀತಿಯ ಕೆಲಸ ಇರುತ್ತೆ. ಅದೇ ನಿಜವಾದ ಸೌಂದರ್ಯ. ಹಾಗೆ ಒಬ್ಬ ತಂದೆ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಯಾರೂ ಚಪ್ಪಾಳೆ ತಟ್ಟಲ್ಲ, ಯಾರೂ ಕೂಡ ಪದಕವನ್ನು ಕೊಡಲ್ಲ. ಆದರೆ ಆ ಪ್ರತಿದಿನದ ಶ್ರಮದಿಂದಲೇ ಮಕ್ಕಳ ಕನಸುಗಳು ಸಾಕಾರಗೊಳ್ಳುತ್ತೆ. ಕೆಲವು ಪ್ರೀತಿಗಳು ಮಾತಿನಲ್ಲಿ ಕಾಣುವುದಿಲ್ಲ, ಜವಾಬ್ದಾರಿಯಲ್ಲಿ ಕಾಣಿಸುತ್ತದೆ.
1: ಇದ್ದಾಗ

ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ದ ಬ್ಯೂಟಿ ಆಫ್ ದ ಆರ್ಡಿನರಿ ಡೇಸ್. ಹಾಗೆ ನಾವು ಯಾವಾಗಲೂ ಕಾಯ್ತಿರ್ತೀವಿ ಇನ್ನೊಂದು ತಿಂಗಳು, ಇನ್ನೊಂದು ವರ್ಷ ಪ್ರಮೋಷನ್ ಆದಮೇಲೆ, ಮನೆ ಕಟ್ಟಿದ್ಮೇಲೆ ನಾನು ತುಂಬ ಖುಷಿಯಾಗಿರ್ತೀನಿ ಅನಿಸುತ್ತೆ ಅಂತ. ಆದರೆ ಜೀವನ ಕಾಯೋದಿಲ್ಲ ಅಲ್ಲ. ಇಂದಿನ ಈ ಸಂಜೆ, ಈ ನಗು, ಈ ಹಾಡು, ಈ ಪ್ರಯಾಣ ಮತ್ತೆ ಇದೇ ರೀತಿ ಸಿಗದೇ ಇರಬಹುದು. ಒಂದು ದಿನವನ್ನು ವಿಶೇಷವಾಗಿಸಲು ದೊಡ್ಡ ಘಟನೆ ಬೇಕಾಗಿಲ್ಲ. ಸಂಜೆಯ ಗಾಳಿ, ಬಿಸಿ ಚಹಾ, ಒಳ್ಳೆಯ ಹಾಡು, ಕುಟುಂಬದ ಜೊತೆ ಊಟ, ಒಬ್ಬ ಸ್ನೇಹಿತನ ಕರೆ, ಇಷ್ಟೇ ಸಾಕು. ನಿಧಾನವಾಗಿ ಬದುಕೋದನ್ನು ನಾವು ಮರ್ತುಬಿಟ್ಟಿದ್ದೀವೋ ಏನೋ. ಜೀವನ ಓಡಿಸುವುದಲ್ಲ, ಅದನ್ನು ಅನುಭವಿಸುವುದೇ ಮುಖ್ಯ. ಸನ್ಸೆಟ್ ಸುರಭಿ ಸಾಕ್ತಾ ಇದ್ದೀವಿ.

ಸನ್ಸೆಟ್ ರೂಪಿಯಲ್ಲಿ ಸಾಕ್ತಾ ಇದೀವಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:25. ಮತ್ತೆ ನಾವು ಮಾತಾಡ್ತಾ ಇದ್ವಿ ಪ್ರತಿದಿನದ ಸರಳ ಬದುಕಿನಲ್ಲಿ. 10 ವರ್ಷಗಳ ನಂತರ ನೀವು ಇದನ್ನು ನೆನಪಿಸಿಕೊಳ್ಳುವುದೇನೋ, ಬಹುಶಃ ಇಂದು ಮಾಡಿದ ಸಾಮಾನ್ಯ ಕೆಲಸವಲ್ಲ, ಆದರೆ ಇಂದು ಜೊತೆಯಲ್ಲಿದ್ದ ಜನ, ಇಂದು ಕೇಳಿದ ಹಾಡು, ಇಂದು ಕಂಡ ಸೂರ್ಯಾಸ್ತ, ಇಂದು ನಡೆದ ಮಾತುಕತೆ. ಜೀವನದ ಸೌಂದರ್ಯ ದೊಡ್ಡ ಘಟನೆಗಳಲ್ಲಿ ಅಲ್ಲ, ಪ್ರತಿದಿನದ ಸರಳ ಬದುಕಿನಲ್ಲಿದೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದೀವಿ. ಫ್ರೆಂಡ್ಸ್, ಒಂದು ದಿನ ನಾವು ಹಿಂದೆ ತಿರುಗಿ ನೋಡಿದಾಗ ಜೀವನ ಅಂದರೆ ಕೇವಲ ದೊಡ್ಡ ಕ್ಷಣಗಳಲ್ಲ, ಸಾವಿರಾರು ಸಾಮಾನ್ಯ ದಿನಗಳ ಸುಂದರ ಸಂಗ್ರಹ ಎಂದು ಗೊತ್ತಾಗತ್ತಲ್ಲ. ಆದ್ದರಿಂದ ಇಂದಿನ ದಿನವನ್ನು ಸಾಮಾನ್ಯ ಅಂತ ಕಡೆಗಣಿಸಬೇಡಿ, ಏಕೆಂದರೆ ಇಂದಿನ ಈ ಸಾಮಾನ್ಯ ದಿನವೇ ನಾಳೆ ನಿಮ್ಮ ಅತ್ಯಂತ ಅಮೂಲ್ಯ ನೆನಪಾಗುತ್ತದೆ. ಸೂರ್ಯಾಸ್ತ ಪ್ರತಿದಿನ ಆಗುತ್ತೆ, ಆದರೆ ಪ್ರತಿದಿನದ ಸೂರ್ಯಾಸ್ತ ಒಂದೇ ತರಹ ಇರೋದಿಲ್ಲ ಅಲ್ಲ. ಹಾಗೆಯೇ ಪ್ರತಿದಿನದ ಬದುಕು ಒಂದೇ ತರ ಕಾಣಿಸಿದರೂ ಪ್ರತಿಯೊಂದು ದಿನವೂ ತನ್ನದೇ ಆದ ಸೌಂದರ್ಯವನ್ನು ಹೊತ್ತು ಬರುತ್ತೆ. ನಾನು ಶಾಂತಲಾ ಸನ್ಸೆಟ್ ಸುರಭಿ ಮೂಲಕ ನಿಮ್ಮ ಜೊತೆ ಇಷ್ಟೊತ್ತು ಇದ್ದೆ. ಇಂದಿನ ದಿನವನ್ನು ಪ್ರೀತಿಸಿ, ಏಕೆಂದರೆ ಬದುಕು ದೊಡ್ಡ ಹಬ್ಬಗಳಲ್ಲಿ ಅಲ್ಲ, ಪ್ರತಿದಿನದ ಸರಳ ಕ್ಷಣಗಳಲ್ಲಿ ಅರಳುತ್ತೆ. ಶುಭ ಸಂಜೆ, ಮತ್ತೆ ಸಿಗ್ತೀನಿ.

0: ಸ್ಟುಡಿಯೋದಲ್ಲಿ ಸಮಯ 7:35. ಇನ್ನು ಮುಂದೆ ಕೇಳಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟುಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ದ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ 1080 ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ.

0: ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ ಎರಡನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15ಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆಯವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267ರ ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. CRPF ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ CRPF ಸೇವೆ ಪ್ರಶಂಸನೀಯ. ನಕ್ಸಲೀಯ ಬೆದರಿಕೆಯನ್ನು ತಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. CRPF ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5 ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ವಾರಗಳೊಳಗೆ ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂದುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ

ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ. ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟ್ರಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯಾಗಿದೆ 7:45. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲ ಪ್ರೀತಿ ಸದಾಕಾಲ ಚಿರಾಯು, ಎಂದೆಂದಿಗೂ ಮರೆಯಲಾಗದ ಅನುಭವ. ಈ ಪ್ರೀತಿ ಉಳಿದಿರೋದೇ ನಂಬಿಕೆ, ತಿಳುವಳಿಕೆ ಮತ್ತು ಕಾಳಜಿಯ ಮೇಲೆ. ಪ್ರೀತಿಯ ಬಗ್ಗೆ ವಿಭಿನ್ನ ಜನರು ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ. ನಾನು ತೇಜ ನಿಮ್ಮ ಜೊತೆಯಾಗಿ.

ಭಾವನಾತ್ಮಕ ಪ್ರೀತಿ ಆ ವ್ಯಕ್ತಿಯು ತನ್ನ ಮನಸ್ಸಿನಿಂದ ಅನುಭವಿಸ್ತಾ ಒಬ್ಬರನ್ನೊಬ್ಬರು ಕಂಡರೆ ಮನ ಮಿಡಿಯೋಂತಿರಬೇಕು. ನಮ್ಮ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಬಯಸ್ತೀವಿ. ಈ ಬಯಕೆಯು ಪೂರೈಸಿದ್ರೆ ಅದುವೇ ಬಲವಾದ ಪ್ರೀತಿ.

ಮತ್ತೊಂದು ರೀತಿಯ ಪ್ರೀತಿ ಅಂದ್ರೆ ನಮ್ಮನ್ನ ನಾವೇ ಪ್ರೀತಿಸ್ಕೊಳ್ಳೋದು. ಅದಕ್ಕಿಂತ ಒಳ್ಳೆ ಕೆಲ್ಸ ಬಹುಶಃ ಯಾವುದೂ ಇಲ್ವೇನೋ. ಏನೇನೋ ಬಯಸಿ ಏನೂ ಆಗದಿದ್ದಾಗ ನಮ್ಮನ್ನ ನಾವೇ ಸಂತೈಸಿ ನಾವೇ ಪ್ರೀತಿಸ್ಕೊಳ್ಳೋದು ಅತ್ಯುತ್ತಮ ಆಯ್ಕೆ. ಏನೇ ಹೊಸ ಭಾವನೆ ಆಲಾಪನೆ ಇದ್ರೂ ನಮ್ಮ ಸ್ವಯಂ ಪ್ರೀತಿನೇ ಶ್ರೇಷ್ಠ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ.

ಅದೇನೋ ಹೊಸ ಭಾವ, ಅದೇನೋ ಹೊಸ ಆಲೋಚನೆಗಳು, ಅದೇನೋ ಹೊಸ ಹರುಷ, ಹೊಸ ಆತುರ, ಹೊಸ ಕಾತುರ, ಹೊಸದೊಂದು ಬದಲಾವಣೆ, ತಿಳಿಯದ ತಳವಳಿಕೆ. ಈ ಹೊಸತನಕ್ಕೆ ಮನಸ್ಸಿಟ್ಟ ಹೆಸರೇ ಪ್ರೀತಿ. ಆದರೆ ಅದನ್ನು ಒಪ್ಪಿಕೊಳ್ಳೋಕೆ ಅದೆಷ್ಟೋ ಹೃದಯಗಳಿಗೆ ಏನೋ ಭೀತಿ. ಈ ಭೀತಿಯನ್ನ ಹೊರಗೋಡಿಸಿ ಪ್ರೀತಿಯನ್ನ ಪ್ರೀತಿಯಾಗಿ ಸ್ವೀಕರಿಸಿ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ.

ಆಡುವ ಮನಕ್ಕೆ ಪ್ರೀತಿಯು ಬರೀ ವಸ್ತು ಆಗಬಾರದು. ಪ್ರೀತಿ ಆಟ ಅಲ್ಲ, ಅದೊಂದು ಹೇಳಲಾರದ ಅನುಭೂತಿ. ಒಲವ ಮೊದಲ ಝಳಕ, ಅದ ನೆನೆದರೆ ಎಂದೆಂದಿಗೂ ಪುಳಕ.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ಯಾವ ರೀತಿಯ ಪ್ರೀತಿ ಆದರೇನು ಒಳ್ಳೆಯ ರೀತಿಯಿಂದ ಸ್ವೀಕರಿಸಿ, ಆಧರಿಸಿದರೆ ಆ ಪ್ರೀತಿಯನ್ನೋ ಪದಕ್ಕೆ ಗೌರವ ಹಾಗೂ ಮರ್ಯಾದೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜಾ.

ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು.

0: ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು.
1: ಇನ್ನು ಮುಂದೆ ಕೇಳಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:16. ಎಲ್ಲರೂ ಹೇಗಿದ್ದೀರಾ? ಊಟ ಆಯಿತು ಅಂತ ಭಾವಿಸ್ತೀನಿ. ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ನನಗೂ ಕೂಡ ತುಂಬನೇ ಆಸಕ್ತಿದಾಯಕವಾದ ವಿಷಯ. ಜೀವನದಲ್ಲಿ ನಾವು ಎಷ್ಟೋ ಜನರಿಗಾಗಿ ಬದುಕ್ತೇವೆ, ಮನೆಯವರಿಗಾಗಿ, ಕೆಲಸಕ್ಕಾಗಿ, ಮಕ್ಕಳಿಗಾಗಿ, ಸ್ನೇಹಿತರಿಗಾಗಿ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಲಿ, ಕೊನೆಯದಾಗಿ ನನಗಾಗಿ ಅಂತ ಸಮಯ ತೆಗೆದುಕೊಂಡದ್ದು ಯಾವಾಗ ಅಂತ. ಒಂದು ಕಪ್ ಬಿಸಿ ಚಹಾ, ಬಾಲ್ಕನಿಯಲ್ಲಿ ಮಳೆ ನೋಡುವ ಕೆಲಸ, ಹಾಗೂ ಇಷ್ಟದ ಹಾಡನ್ನು ಕಣ್ಣು ಮುಚ್ಚಿ ಕೇಳುವುದು, ಪುಸ್ತಕದ ಎರಡು ಪುಟ ಓದುವುದು, ಗಿಡಗಳಿಗೆ ನೀರು ಹಾಕುತ್ತಾ ಮನಸ್ಸನ್ನು ಹಸಿರಾಗಿಸಿಕೊಳ್ಳುವುದು, ಇವೆಲ್ಲ ಐಷಾರಾಮಿಯಲ್ಲ, ಇದು ಮನಸ್ಸಿಗೆ ಬೇಕಾದ ಸುಕೂನ್. ಹಾಗಾದರೆ ಫ್ರೆಂಡ್ಸ್, ನೀವು ಹೇಳಿ, ನಿಮ್ಮ ಮನಸ್ಸಿಗೆ ಬೇಕಾದ ಸುಕೂನ್ ಕೆಪಲ್ ಏನು ಅಂತ. ಮೀ ಟೈಮ್, ಇವತ್ತು ನಾವು ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋ ವಿಷಯ ಮೀ ಟೈಮ್. ನಿಮ್ಮ ಮೀ ಟೈಮ್ ಏನು? ನಮಗೂ ಕೂಡ ವಾಟ್ಸಪ್ ಸಂಖ್ಯೆ 9480901013 ಸಂದೇಶ ಕಳಿಸ್ಬೋದು. ಇದು ನಿಮ್ಮ ನೆಚ್ಚಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮ, ಹಿಂದಿ ಹಾಡುಗಳ ಕನ್ನಡ ನಿರೂಪಣೆಯ ಕಾರ್ಯಕ್ರಮ.

ಕೆಲವೊಂದು ಹಾಡುಗಳೇ ಹಾಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಈ ಹಾಡು ಕೂಡ ಅಂಥದ್ದೇ ಒಂದು. ಇವತ್ತು ನಾವು ಮಾತಾಡ್ತಿರೋ ವಿಷಯ ಮೀ ಟೈಮ್, ಅಂದರೆ ನನಗಾಗಿ ಸ್ವಲ್ಪ ಸಮಯ ತಗೊಳ್ಳೋದು ಅಂತ. ನನಗಾಗಿ ಸಮಯ ತಗೊಂಡ್ರೆ ಅದು ಸ್ವಾರ್ಥ ಅಂತ ತುಂಬ ಜನ ಅನ್ಕೊಂತಾರೆ. ಖಂಡಿತವಾಗ್ಲೂ ಇಲ್ಲ. ಮೊಬೈಲ್ ಚಾರ್ಜ್ ಮಾಡದೇ ಇದ್ರೆ ಅದು ಹೇಗೆ ಆಫ್ ಆಗೋಗುತ್ತೋ ಹಾಗೆ ಮನಸ್ಸಿಗೂ ರೀಚಾರ್ಜ್ ಬೇಕು ಅಲ್ವಾ. ದಿನವಿಡೀ ಎಲ್ಲರಿಗೋಸ್ಕರ ಓಡಾಡಿದ್ಮೇಲೆ 10 ನಿಮಿಷ ನಮಗಾಗಿ ಮೀಸಲಿಟ್ಟರೆ ನಾಳೆ ಮತ್ತೆ ನಗ್ತಾ ಬದುಕುವ ಶಕ್ತಿ ಸಿಗುತ್ತೆ. ಅದಕ್ಕಾಗಿಯೇ ಮೀ ಟೈಮ್, ಅಥವಾ ನನಗಾಗಿ ನನಗೋಸ್ಕರ ಸ್ವಲ್ಪ ಸಮಯ, ನನ್ನ ಸಮಯ ಅಂತ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅದು ನಮ್ಮ ಮನಸ್ಸಿಗೆ ಕೊಡುವ ಒಂದು ಚಿಕ್ಕ ಉಡುಗೊರೆ. ನೀವು ಕೂಡ ನಿಮ್ಮ ಬ್ಯುಸಿ ಲೈಫ್ ಸ್ಕೆಡ್ಯೂಲಲ್ಲಿ ಒಂದು ಸ್ವಲ್ಪ ಸಮಯ ನಿಮಗೋಸ್ಕರ ಅಂತ ತಗೊಂಡು ಏನು ಮಾಡ್ತೀರಾ? ಹಾಡು ಹೇಳ್ತೀರಾ? ಡ್ಯಾನ್ಸ್ ಮಾಡ್ತೀರಾ? ಗಿಡಕ್ಕೆ ನೀರು ಹಾಕ್ತೀರಾ? ಅಥವಾ ವಾಕಿಂಗ್ ಹೋಗ್ತೀರಾ? ಅಥವಾ ಒಂದು ಸೂಪರ್ ಆಗಿರೋ ಓಲ್ಡ್ ಮೆಲೋಡಿ ಕೇಳ್ತೀರಾ? ನೀವು ಕೂಡ ಏನು ಮಾಡ್ತೀರಾ? ನಿಮ್ಮ ಮೀ ಟೈಮ್ನ ನೀವು ಹೇಗೆ ರಿಫ್ರೆಶಿಂಗ್ ಆಗಿ ಮಾಡಿಕೊಂಡು ಆ ಮೀ ಟೈಮಿಂದ ನಿಮ್ಮ ಮುಂದಿನ ದಿನವನ್ನು ತುಂಬ ಉತ್ಸಾಹದಿಂದ ಕಳೆಯೋಕ್ಕೆ ಇಷ್ಟಪಡ್ತೀರಾ? ನಮಗೂ ಕೂಡ ಸಂದೇಶ ಕಳಿಸಿ 9480909013.

ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ನನಗಾಗಿ ಬದುಕುವ ಕ್ಷಣ ಅದಾವುದು ಅಂದರೆ ನಾಳೆಯ ಬದುಕನ್ನು ಹೇಗೆ ನಿರ್ವಹಿಸಿ ಮುನ್ನಡೆಸಬೇಕೆಂಬುದು. ಹಾಗೆ ದಿಲ್ ದಿವಾನ ಸಜನ ಈ ಹಾಡು ನನಗೆ ತುಂಬ ಖುಷಿಯಾಯಿತು, ಕುಣಿದು ಕುಪ್ಪಳಿಸುವಂತಾಯಿತು ಅಂತ ಹೇಳಿದರು. ಖಂಡಿತವಾಗ್ಲೂ ಹಾಗೆ ನಾವು ಮಾತಾಡ್ತಾ ಇದ್ವಿ. ಮೀ ಟೈಮ್ ಅಂದರೆ ನನಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡೋದು. ಏನು ಮಾಡೋದು ನನಗೋಸ್ಕರ ಆ ಸಮಯದಲ್ಲಿ? ಇನ್ನು ಎಸ್ಪೆಷಲಿ ಈ ಹೆಣ್ಮಕ್ಕಳು ಇರ್ತಾರಲ್ಲ, ಅವರಂತೂ ಮೀ ಟೈಮ್ ಅಂದರೆ ತನ್ನಿಗೆ ಅಂತ ಒಂದು ಸ್ವಲ್ಪನೂ ಟೈಮೇ ತಗೊಳ್ಳಲ್ಲ. ಈ ಭಾಗ ವಿಶೇಷವಾಗಿ ನನ್ನ ಮಹಿಳೆಯರಿಗೆ ಹೇಳಬೇಕು. ಅಮ್ಮ ಆಗಿರ್ಬೋದು, ಮಗಳಾಗಿರ್ಬೋದು, ಪತ್ನಿ, ಸೊಸೆ, ಉದ್ಯೋಗಿ, ಒಬ್ಬ ಮಹಿಳೆ ದಿನವಿಡೀ ಎಲ್ಲರ ಅಗತ್ಯಗಳನ್ನು ನೆನಪಿಡ್ತಾಳೆ. ಆದರೆ ತನ್ನ ಆಸೆ, ತನ್ನ ದಣಿವು, ತನ್ನ ಕನಸು ಕೊನೆಯ ಸಾಲಿಗೆ ಹೋಗ್ಬಿಡತ್ತೆ. ಒಮ್ಮೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಕೇಳಿ ನಾನು ಹೇಗಿದ್ದೇನೆ ಅಂತ. ಒಂದು ಪುಸ್ತಕವನ್ನು ಓದಿ, ಇಷ್ಟದ ಹಾಡನ್ನು ಕೇಳಿ, ಕಾಫಿ ಅಥವಾ ಚಹಾವನ್ನು ಸ್ನೇಹಿತರ ಜೊತೆಗೆ ನಿಧಾನವಾಗಿ ಹೋಗಿ ಕುಡಿಯಿರಿ. ನೀವು ಸಂತೋಷವಾಗಿದ್ದರೆ ಇಡೀ ಮನೆಯ ವಾತಾವರಣವೇ ಸಂತೋಷವಾಗಿರುತ್ತೆ.

ಬರ್ಮನ್ ಅವರದಾಗಿತ್ತು. ನನಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳೋದು ಖಂಡಿತವಾಗ್ಲೂ ಸ್ವಾರ್ಥ ಆಗಲ್ಲ. ಬರೀ ಹೆಂಗಸರು ಅಷ್ಟೇ ಅಲ್ಲ ರೀ, ಪಾಪ ಗಂಡಸರು ಕೂಡ. ಎಷ್ಟೊಂದು ಜನ ಹೇಳ್ತಾರೆ, ಗಂಡಸರು ಅಳಬಾರ್ದು, ದಣಿವನ್ನು ತೋರಿಸ್ಬಾರ್ದು ಎಂಬ ಮಾತುಗಳನ್ನ ಯಾವಾಗಲೂ ಕೇಳ್ತಿರ್ತೀವಿ. ಆದರೆ ಒಬ್ಬ ತಂದೆ, ಮಗ, ಗಂಡ ಅವರಿಗೂ ಮನಸ್ಸಿದೆ ಅಲ್ವಾ? ಅವರಿಗೂ ತುಂಬ ಒತ್ತಡಗಳಿದೆ. ಕೆಲವೊಮ್ಮೆ ಬೈಕ್ನಲ್ಲಿ ಒಂದು ಸಣ್ಣ ಸುತ್ತು ಹೋಗ್ಬೋದು, ಸಂಜೆಯ ವಾಕ್, ಸ್ನೇಹಿತನ ಜೊತೆ ಒಂದು ಮಾತು, ಅಥವಾ ಒಂದು 4 ದಿವಸ ಟ್ರಿಪ್ ಹೋಗೋದು, ಅಥವಾ ಒಂದು ಹಳೆಯ ಹಾಡು, ಇವೆಲ್ಲವೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಮೀ ಟೈಮ್ ಬರೀ ಹೆಂಗಸರಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ. ನೀವು ಕೂಡ ಹೇಗೆ ನಿಮ್ಮ ಮೀ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಅಂದರೆ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಹೇಗೆ ಕಳೀತೀರಾ ಅಂತ ನಮಗೂ ಕೂಡ ಸಂದೇಶ ಕಳಿಸಿ 9480901013. ನಿಮ್ಮ ಮೆಸೇಜ್ಗೋಸ್ಕರ ನಾನು ಶಾಂತಲಾ ಕಾಯ್ತಾ ಇರ್ತೀನಿ.

ಹೌದು, ಸುಖವನ್ನು ಹುಡುಕಲು ದೊಡ್ಡ ರಜೆಯೇ ಬೇಕು ಅಂತ ಏನೂ ಇಲ್ಲ. 5 ನಿಮಿಷ ಗಿಡಗಳಿಗೆ ನೀರು ಹಾಕ್ಬೋದು, 10 ನಿಮಿಷ ಡೈರಿಯಲ್ಲಿ ನಮ್ಮ ಮನಸ್ಸನ್ನು ಬರಿಬಹುದು, ಒಂದು ಹಳೆಯ ಹಾಡನ್ನು ಕಣ್ಣು ಮುಚ್ಚಿ ಕೇಳಿ ಸೂರ್ಯಾಸ್ತವನ್ನು ನೋಡಬಹುದು. ಈ ಚಿಕ್ಕ ಅಭ್ಯಾಸಗಳು ನಮ್ಮೊಳಗಿನ ಗೊಂದಲವನ್ನು ನಿಧಾನವಾಗಿ ಕರಗಿಸುತ್ತೆ. ಕೆಲವೊಮ್ಮೆ ಜೀವನ ಬದಲಾಗಬೇಕಾಗಿಲ್ಲ, ನಮ್ಮ ದಿನದ 10-15 ನಿಮಿಷ ಸಾಕು ನನಗಾಗಿ ಸಮಯ ತೆಗೆದುಕೊಳ್ಳುವ ಮೀ ಟೈಮ್. ಭಜನೆ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಪೂಜೆ ಮಾಡ್ಬೋದು, ಏನು ಮಾಡ್ತೀರಾ ನೀವು ಕೂಡ ಅಂತ ಸಂದೇಶ ಕಳಿಸಿ ಅಂತ ಅಂದಿದ್ದೆ. ಕಲೇಶ್ ಕುಮಾರ್ ಅವರು ಶ್ರೀನಗರ ತುಮಕೂರಿಂದ ಸಂದೇಶ ಕಳಿಸಿದ್ದಾರೆ. ಪ್ರತಿನಿತ್ಯವೂ ಮುಂಜಾನೆ ಸೈಕ್ಲಿಂಗ್ ವಾಕಿಂಗ್ ಹೊರತುಪಡಿಸಿ ಸಂಜೆ ಬಿಡುವಿನ ಸಮಯ ಇತ್ತು ಅಂದರೆ ಮಕ್ಕಳೊಂದಿಗೆ ಆಟ ಆಡ್ತೀನಿ, ನೆಚ್ಚಿನ ಚಲನಚಿತ್ರ ಅಥವಾ ವೆಬ್ ಸೀರೀಸ್ ವೀಕ್ಷಣೆ ಕೂಡ ಮಾಡ್ತೀನಿ, ಅದು ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ದಟ್ಸ್ ವೆರಿ ನೈಸ್ ಕಲೇಶ್ ಕುಮಾರ್ ಅವರೇ. ಹಾಗೆ ಸಂಧ್ಯಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ನನಗೆ ಅಂತ ಟೈಮ್ ಬೇಕಾದಾಗ ನಾನು ಭಜನೆ ಮಾಡ್ತೀನಿ ಮತ್ತು ಮೆಡಿಟೇಷನ್ ಮಾಡ್ತೀನಿ ಅಂತ ಬೆಂಗಳೂರಿನಿಂದ ಸಂಧ್ಯಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸುಕುನ್ ಕಿಪಲ್ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರೋ ಹಾಡುಗಳು ತುಂಬ ಅಮೋಘವಾಗಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಳಿಸಿದರೆ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಮುದ ನೀಡುತ್ತಿದೆ, ಅದ್ಭುತ ಹಿಂದಿ ಹಾಡುಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮಗಾಗಿ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಮೀ ಟೈಮ್ನಲ್ಲಿ ಏನು ಮಾಡ್ತೀರಾ ಅಂತ ನಮಗೂ ಕೂಡ ಸಂದೇಶ ಕಳಿಸಿ. 9480901013.

ನಾವು ದಿನಕ್ಕೆ ಗಂಟೆಗಟ್ಟಲೆ ಮೊಬೈಲ್ ನೋಡ್ತೀವಿ, ಆದರೆ ನಮ್ಮ ಮನಸ್ಸನ್ನು ನೋಡಿಕೊಳ್ಳಲು ಎಷ್ಟು ಸಮಯ ಕೊಡ್ತೀವಿ? ಒಮ್ಮೆ ಮೊಬೈಲನ್ನು ಸೈಲೆಂಟ್ ಮಾಡಿ ಆಕಾಶವನ್ನು ನೋಡಿ, ಗಾಳಿಯ ಶಬ್ದವನ್ನು ಕೇಳಿ, ನಿಮ್ಮ ಉಸಿರಿನ ಲಯವನ್ನು ಅನುಭವಿಸಿ. ಕೆಲವು ಉತ್ತರಗಳು ಗೂಗಲ್ನಲ್ಲಿ ಖಂಡಿತವಾಗ್ಲೂ ಸಿಗಲ್ಲ, ನಿಶಬ್ದತೆಯಲ್ಲಿ ಸಿಗುತ್ತೆ. ನೀವೇನು ಮಾಡ್ತೀರಾ ಅಂತ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಕಾಶಿನಾಥ್ ಪಾಟೀಲ್ ಅವರು ಬೆಳಗಾವಿಯಿಂದ ಕಳಿಸಿದ್ದಾರೆ. ನನ್ನ ಬಿಡುವಿನ ಸಮಯದಲ್ಲಿ ಜಾಸ್ತಿ ಪುಸ್ತಕ ಓದಕ್ಕೆ ಇಷ್ಟಪಡ್ತೀನಿ, ಜೊತೆಗೆ ಮಗನ ಜೊತೆ ಅವನಿಗೂ ಕಲಿಸ್ತಾ ಅಭ್ಯಾಸ ಮಾಡಿಸ್ತೀನಿ, ನನಗೆ ತುಂಬ ಖುಷಿಯಾಗುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಶಸ್ ಪ್ರಧಾನ

ಹಾಗೆ ಬಳ್ಳಾರಿಯಿಂದ ಲಕ್ಷ್ಮೀಕಾಂತ್ ನಿವೃತ್ತ ಅಧಿಕಾರಿ ಅವರು ಹೇಳ್ತಾರೆ, ಬಹಳ ವರ್ಷಗಳ ನಂತರ ಆಕಾಶವಾಣಿ ಕೇಳುವ ಅವಕಾಶ ಸಿಕ್ಕಿದೆ, ಅದು ಮೊಬೈಲ್ನಲ್ಲಿ. ನನಗೋಸ್ಕರ ಸಿಕ್ಕ ಸಮಯವನ್ನು ಒಬ್ಬನೇ ಮನಸ್ಸಿನೊಂದಿಗೆ ಸಂವಾದ ಮಾಡ್ತಾ ಬಹುದೂರದವರೆಗೆ ರೇಡಿಯೋ ಕೇಳ್ತಾ ಹೋಗೋದು ತುಂಬ ಸುಂದರ ಕ್ಷಣಗಳು ಅಂತ. ಖಂಡಿತವಾಗ್ಲೂ ಲಕ್ಷ್ಮೀಕಾಂತ್ ಅವರೇ, ಅದಕ್ಕಿಂತ ಸುಂದರ ಅಮೋಘವಾದ ಕ್ಷಣಗಳು ಇನ್ನೇನೂ ಇಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ.

0: ಸುಕುನ್ ಕೇಪಲ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಂದು ರಾತ್ರಿ ಮಲಗುವ ಮೊದಲು ನಿಮಗಾಗಿ ಕೆಲವು ನಿಮಿಷಗಳನ್ನು ಖಂಡಿತವಾಗ್ಲೂ ಮೀಸಲಿಡಿ. ಒಂದು ಹಾಡನ್ನು ಕೇಳಿ ಅಥವಾ ಒಂದು ಕವಿತೆಯನ್ನೇ ಓದಿ, ಚಂದ್ರನನ್ನೇ ನೋಡಿ, ಅಥವಾ ಏನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳಿ. ಯಾಕೆಂದರೆ ನಮ್ಮನ್ನೇ ನಾವು ಕಳೆದುಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲವನ್ನು ಗೆದ್ದರೂ ಸಂತೋಷ ಸಿಗಲ್ಲ. ಜೀವನದಲ್ಲಿ ಎಲ್ಲರಿಗೂ ಸಮಯ ಕೊಡುತ್ತಾ ಒಂದು ದಿನ ನಮ್ಮನ್ನೇ ನಾವು ಮರೆತು ಬಿಡ್ತೀವಲ್ಲ, ಆದರೆ ನೆನಪಿರಲಿ, ನಿಮ್ಮ ಮನಸ್ಸು ಸಂತೋಷವಾಗಿದ್ದರೆ ನಿಮ್ಮ ನಗು ನಿಜವಾಗಿರುತ್ತೆ, ನಿಮ್ಮ ನಗು ನಿಜವಾಗಿದ್ದರೆ ನಿಮ್ಮ ಮನೆಯು ಸಂತೋಷವಾಗಿರುತ್ತದೆ. ಆದ್ದರಿಂದ ಇಂದಿನಿಂದ ಪ್ರತಿದಿನ ಕೇವಲ 10 ನಿಮಿಷವಾದರೂ ನಿಮ್ಮನ್ನು ನೀವೇ ಭೇಟಿ ಮಾಡಿ, ನಿಮ್ಮ ಜೊತೆ ಮಾತನಾಡಿ, ನಿಮ್ಮನ್ನು ನೀವೇ ಪ್ರೀತಿಸಿ. ಏಕೆಂದರೆ ನಮ್ಮ ಜೀವನದ ಅತ್ಯಂತ ದೀರ್ಘವಾದ ಸಂಬಂಧ ನಮ್ಮ ಜೊತೆಯೇ. ಈ ಸುಂದರ ಜೊತೆಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ನಾನು ನಿಮ್ಮ ಆರ್ ಜೆ ಶಾಂತಲಾ ಇನ್ನೊಂದು ಮನಸ್ಸಿಗೆ ನೆಮ್ಮದಿ ಕೊಡುವ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಅಲ್ಲಿವರೆಗೆ ಮುಂದಿನ ಕಾರ್ಯಕ್ರಮದವರೆಗೆ ಮತ್ತೆ ನಿಮಗಾಗಿ ಸ್ವಲ್ಪ ಸಮಯ ಉಳಿಸ್ಕೊಳ್ಳಿ, ಏಕೆಂದರೆ ಅದೇ ನಿಜವಾದ ಸುಕೂನ್ ಕೆ ಪಲ್.
1: Ten, nine, eight, seven, six, five, four, three, two, one, let's start the fun.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:03. ನಿಶ್ಶಬ್ದವಾದ ರಾತ್ರಿ, ಎಲ್ಲರೂ ತಮ್ಮ ತಮ್ಮ ದಿನವನ್ನ ಮುಗಿಸಿ ಕನಸುಗಳ ಲೋಕದತ್ತ ನಿಧಾನವಾಗಿ ಹೆಜ್ಜೆ ಇಡುತ್ತಿರುವ ಸಮಯ. ಕನಸಿನ ಲೋಕಕ್ಕೆ ಪ್ರೀತಿಯ ನೆಲ್ಮೆಯ ಬೆಚ್ಚುಗೆಯ ಸ್ವಾಗತ, ಸುಸ್ವಾಗತ. ನಮಗೆ ಕನಸುಗಳು ಏಕೆ ಬರುತ್ತೆ ಹೇಳಿ? ಕಣ್ಣು ಮುಚ್ಚಿದಾಗ ಮಾತ್ರವಲ್ಲ, ಮನಸ್ಸು ಆಶೆಯಿಂದ ತುಂಬಿದಾಗಲೂ ಕನಸುಗಳು ಹುಟ್ಟುತ್ತೆ. ಆದರೆ ಆ ಕನಸುಗಳು ನಿಜವಾಗಬೇಕಾದರೆ ಮನಸ್ಸು ಮೊದಲು ತುಂಬಿರಬೇಕು. ಇಲ್ಲದನ್ನು ಯೋಚಿಸುವ ಮನಸ್ಸಿಗಿಂತ ಇದ್ದದ್ದಕ್ಕೆ ಧನ್ಯವಾದ ಹೇಳುವ ಮನಸ್ಸೇ ದೊಡ್ಡ ಕನಸುಗಳನ್ನು ಸಾಕಾರ ಮಾಡುತ್ತೆ. ಇಂದು ಕನಸಿನ ಲೋಕದಲ್ಲಿ ಮಲಗುವ ಮುನ್ನ ಕೆಲವು ಒಳ್ಳೆಯ ಸಂಗಾತಿಗಳನ್ನು ನೆನಪಿಸ್ಕೊಳ್ತಾ ಒಂದು ಸುಂದರ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಈ ಸಣ್ಣ ಅಭ್ಯಾಸ ನಿಮ್ಮ ನಾಳೆಯ ಕನಸುಗಳಿಗೆ ಹೊಸ ಬಣ್ಣ ತುಂಬಬಹುದು, ನಿಮ್ಮ ಮನಸ್ಸಿಗೆ ಹೊಸ ಬೆಳಕನ್ನು ಕೊಡಬಹುದು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಹೇಳ್ತೀವಿ ಇವತ್ತೇನು ಚೆನ್ನಾಗಿರಲಿಲ್ಲ, ಆದರೆ ನಿಜವಾಗಿಯೂ ಹಾಗೇ ಇರುತ್ತಾ? ಬಹುಶಃ ಯಾರೋ ನಿಮ್ಮನ್ನು ನೋಡಿ ನಕ್ಕಿರಬಹುದು, ಟ್ರಾಫಿಕ್ನಲ್ಲಿ ನೀವು ಸುರಕ್ಷಿತವಾಗಿ ಮನೆ ಸೇರಿರಬಹುದು, ಇಷ್ಟದ ಹಾಡೊಂದನ್ನು ಕೇಳಿರಬಹುದು, ಅಮ್ಮ ಮಾಡಿದ ಊಟವನ್ನು ಮಾಡಿರಬಹುದು, ಸ್ನೇಹಿತನ ಮೆಸೇಜ್ ಬಂದಿರಬಹುದು. ಒಳ್ಳೆಯ ಕ್ಷಣಗಳು ಇದ್ದೇ ಇರುತ್ತೆ, ನಾವು ಗಮನಿಸದನ್ನೇ ಬಿಟ್ಬಿಡ್ತೀವಿ. ಹಾಗಾದರೆ ನೀವು ಹೇಳಿ ಫ್ರೆಂಡ್ಸ್, ನೀವು ಕೂಡ ಏನು ಮಾಡ್ತೀರಾ ಅಂತ. ಬಿಕಾಸ್ ಕಾಲೇಜು, ಪರೀಕ್ಷೆ, ಉದ್ಯೋಗ, ಕೆರಿಯರು, ಸ್ಪರ್ಧೆ ಅಂತ ಯಾವಾಗಲೂ ಮುಂದಿನ ಗುರಿಯತ್ತ ಓಡ್ತಾ ಇರ್ತೀವಿ. ಆದರೆ ನೀವು ಈಗಾಗಲೇ ಎಷ್ಟು ದೂರ ಬಂದಿದ್ರಿ ಅನ್ನೋದನ್ನ ಒಮ್ಮೆ ನೋಡಿ. ಇಂದು ನೀವು ಹೊಸದೊಂದು ಕಲಿತಿರ್ಬೋದು, ಒಂದು ಸಣ್ಣ ತಪ್ಪಿನಿಂದ ಪಾಠ ಕೂಡ ಕಲಿತಿರ್ಬೋದು, ಯಾರನ್ನು ನಗಿಸಿರ್ಬೋದು, ಇವುಗಳೆಲ್ಲದಕ್ಕೂ ನಾವು ಧನ್ಯವಾದ ಹೇಳುವ ಕಾರಣಗಳೇ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಗ್ರ್ಯಾಟಿಟ್ಯೂಡ್, ಅಂದರೆ ಧನ್ಯವಾದ ಹೇಳೋದು. ದಿನಾಗಲೂ ನಾವು ಸಾವಿರಾರು ಜನಕ್ಕೆ, ಹೊರಗಿನವರಿಗೆ ಧನ್ಯವಾದ ಹೇಳ್ತೀವಿ, ಆದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯಲ್ಲಿರೋ ಮಕ್ಕಳು, ನಮ್ಮ ಗಂಡ, ನಮ್ಮ ಸ್ನೇಹಿತರಿಗೆ ಎಷ್ಟು ಬಾರಿ ನಾವು ಧನ್ಯವಾದ ಹೇಳ್ತೀವಿ? ನಾವು ತಗೋತಿರುವಂತಹ ಎಲ್ಲ ಸೌಲಭ್ಯಗಳಿಗೆ ನಾವು ಧನ್ಯವಾದ ಹೇಳ್ತೀವಾ? ನಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಇದೆಯಾ? ನೀವು ಕೂಡ ಹೇಳಿ, ನೀವು ನಿಮ್ಮ ಗ್ರ್ಯಾಟಿಟ್ಯೂಡ್ನ ಹೇಗೆ ವ್ಯಕ್ತಪಡಿಸ್ತೀರಾ ಅಂತ. ನಮ್ಮ ಮೊಬೈಲ್ ನಂಬರ್ ಗೊತ್ತೇ ಇದೆಯಲ್ಲ, 9480901013.

ಹೌದು, ಇಂದು ರಾತ್ರಿ ಮಲಗುವ ಮುನ್ನ ಇವತ್ತು ನಡೆದ ಮೂರು ಒಳ್ಳೆ ಸಂಗತಿಗಳನ್ನ ನೀವೇನಾದರೂ ನೆನಪಿಸ್ಕೋತೀರಾ ಅಂದರೆ ಅದು ಯಾವುದಾಗಿರ್ಬೋದು? ಬಿಕಾಸ್ ನಾವು ಎಷ್ಟೇ ಬ್ಯುಸಿ ಆಗಿದ್ರೂ ರಾತ್ರಿ ಮಲಗುವ ಮುನ್ನ ಇಂದು ನನಗೆ ಸಂತೋಷ ಕೊಟ್ಟ ಮೂರು ಕ್ಷಣಗಳು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡ್ಬಿಟ್ರೆ ಅದು ನಮ್ಮ ಯೋಚಿಸುವ ಅಭ್ಯಾಸವನ್ನೇ ತುಂಬ ಡಿಫ್ರೆಂಟ್ ಆ್ಯಂಗಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಇಂದು ನಿಮ್ಮ ಮುಖದಲ್ಲಿ ನಗು ಮೂಡಿಸಿದ ಆ ಮೂರು ಚಿಕ್ಕ ಘಟನೆಗಳು ಯಾವುದು, ಅದು ಎಷ್ಟೇ ಸಣ್ಣದಾಗಿದ್ದರೂ ನಮ್ಮೊಂದಿಗೆ ಖಂಡಿತವಾಗ್ಲೂ ಹಂಚ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ಪ್ರತಿದಿನ ಧನ್ಯವಾದ ಹೇಳುವ ಅಭ್ಯಾಸ ನಿಮಗಿದೆಯಾ? ಇದ್ರೆ ಯಾರಿಗೆ ಅಥವಾ ಯಾವುದಕ್ಕೆ ಮೊದಲಿಗೆ ಕೃತಜ್ಞತೆ ಹೇಳ್ತೀರಾ ಅಂತ ಕೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕರೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇಂದಿನ ಧನ್ಯವಾದಗಳು ತಿಳಿಸುವುದು ತುಂಬ ಅರ್ಥಪೂರ್ಣವಾಗಿದೆ. ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡಿದವರಿಗೂ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುವುದು ಅವರ ಸೇವೆಯನ್ನು ಗೌರವಿಸುವಂತೆಯೇ ಆಗುತ್ತೆ ಅಂತ ಖಂಡಿತವಾಗ್ಲು. ಕೃತಜ್ಞತೆ ಎಂಬುದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವ ಉತ್ತಮ ಗುಣವಾಗಿದೆ. ಈ ಮೌಲ್ಯಯುತ ವಿಚಾರವನ್ನು ಶ್ರೋತೃಗಳಿಗೆ ತಲುಪಿಸಿದ ನಿಮಗೆ ಹೃದಯಪೂರ್ವಕ ಅಭಿನಂದನೆ ಅಂತ ನನಗೂ ಕೂಡ ಸ್ವಲ್ಪ ಹೊಗಳಿದ್ದಾರೆ. ದಟ್ಸ್ ಓಕೆ ಸರ್. ಹಾಗೆ ಮಂಜುರಾಣಿ ಮೈಸೂರು ಅವರು ಹೇಳಬೇಕು, ಕೃತಜ್ಞತೆ ಹೇಳಬೇಕು ಅಂದರೆ, ಥ್ಯಾಂಕ್ಸ್ ಹೇಳಬೇಕಂದ್ರೆ ಫಸ್ಟು ನಮ್ಮ ಹೆತ್ತ ತಂದೆ ತಾಯಿ, ನಂತರ ಭಗವಂತ. ಬಿಕಾಸ್ ಒಳ್ಳೆಯ ತಂದೆ ತಾಯಿಯ ಮಡಿಲಲ್ಲಿ ರಕ್ಷಿಸಿ ಇಟ್ಟು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಅಂತ ನಮಗೆ ಬಹಳ ಕರೆಯಿಂದ ನಮಗೆ ಪ್ರೀತಿಯಿಂದ ಮಂಜುರಾಣಿಯವರು ಮೈಸೂರಿನಿಂದ ಸಂದೇಶ ಕಳಿಸಿದ್ರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು NES ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು, ಹಾಗೆ ಒಳ್ಳೆ ಟಾಪಿಕ್ ಇವತ್ತು. ಬಹಳ ಜನರಿಗೆ ನಾವು ಧನ್ಯವಾದ ಹೇಳ್ತೀವಿ, ನಮ್ಮ ಸುತ್ತಮುತ್ತದವರಿಗೂ ನಾವು ಧನ್ಯವಾದನ ಅವಾಗವಾಗ ತಿಳಿಸ್ತಾನೆ ಇರಬೇಕು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಸತೀಶ್ ಅವರು ಹೇಳ್ತಾರೆ, ನಾನು ಸಮ್ಟೈಮ್ಸ್ ಥ್ಯಾಂಕ್ ಯು, ನಮ್ಮ ಡಿವೈನ್ ಏಂಜಲ್ ಇದ್ದಾರೆ ನನಗೆ, ನಾನು ಅವರಿಗೆ ಕಳಿಸ್ತೀನಿ ಬಿಕಾಸ್ ಆಫ್ ದ ಹೆವನ್ಲಿ ಗೈಡೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಸಲ ನಾನು ಅವ್ರನ್ನ ನೆನೆಸ್ಕೊಂಡು ತುಂಬ ಖುಷಿ ಪಡ್ತೀನಿ ಅಂತ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನೀವು ಕೂಡ ಸಂದೇಶ ಖಂಡಿತವಾಗ್ಲೂ ಕಳಿಸಿ. ಇವತ್ತಿನ ಮೂರು ನಿಮ್ಮ ಮುಖದಲ್ಲಿ ನಗು ಮೂಡಿಸಿದ ಆ ಮೂರು ಚಿಕ್ಕ ಘಟನೆಗಳು ಯಾವುದು, ಅದು ಎಷ್ಟೇ ಸಣ್ಣದಾಗಿದ್ರು ನಮಗೆ ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಇರಬೇಕು ರೀ. ನಾವು ಎಷ್ಟೊಂದು ವಿಚಾರನ ನಮಗೆ ಅದಿಲ್ಲ ಇದಿಲ್ಲ ಅಂತ ಕೊರಕ್ತಿರ್ಬೇಕಾರೆ ಎಲ್ಲನೂ ಇದೆ ನಮ್ಮ ಹತ್ರ. ಅದನ್ನು ಏನೇನಿದೆ ಅದನ್ನು ನಾವು ನೋಡೋದೇ ಇಲ್ಲ, ಅದನ್ನು ನಾವು ಅದಕ್ಕೆ ಒಂದು ವ್ಯಾಲ್ಯೂನೇ ಕೊಡಲ್ಲ. ಸೊ ಹಾಗಾಗಿ ನೀವು ಕೂಡ ಯಾವುದಕ್ಕೆ ಇವತ್ತು ನೀವು ತುಂಬ ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ, ಒಂದು ಆರ್ಡಿನರಿ ಡೇ ಆಗಿರ್ಬೋದು ಇವತ್ತು ನಿಮ್ಮದು. ಆದರೂ ಕೂಡ ನಾವು ಜೀವನದಲ್ಲಿ 300 ದಿನಗಳು ಸಾಮಾನ್ಯವಾಗೇ ಕಳಿತೀವಿ, ಎವ್ರಿ ಡೇ ವಿಶೇಷವಾಗಿರಬೇಕು ಅಂತ ಏನಿಲ್ವಲ್ಲ. ಸೊ ಹಾಗಾಗಿ ನೀವು ಕೂಡ ಕಳಿಸಿ ನಿಮ್ಮ ಡೇ ಹೇಗಿತ್ತು, ನಿಮ್ಮ ಮೂರು ಬ್ಯೂಟಿಫುಲ್ ಮೂಮೆಂಟ್ಸ್ ಏನಿತ್ತು ಅಂತ.

ಮುತ್ತಿನ ಹಾರ ಚಿತ್ರದಿಂದ ಹಾಡನ್ನು ಕೇಳಿದ್ವಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮತ್ತು ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಆಗಿತ್ತು ಹಂಸಲೇಖ ಅವರದು. ನಾವು ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇನ್ನು ಮಹಿಳೆಯರಿಗೆ ಬಂದ್ಬಿಟ್ರೆ ಮನೆ ಕೆಲಸ, ಕಚೇರಿ, ಮಕ್ಕಳು, ಕುಟುಂಬ ಎಲ್ಲರ ಬಗ್ಗೆ ಯೋಚಿಸುವ ಮಹಿಳೆಯರು ನಿಮ್ಮ ಬಗ್ಗೆ ಯೋಚಿಸಿದ್ರಾ ಅಂತ ನಾನು ಆಗಲೂ ಕೂಡ ಕೇಳಿದ್ದೆ. ಈ ಟೈಮ್ನಲ್ಲಿ ಇಂದು ನಿಮ್ಮ ಕುಟುಂಬ ನಗ್ತಾ ಊಟ ಮಾಡ್ತಾ, ಮಗುವೊಂದು ಅಮ್ಮ ಅಂತ ಅಪ್ಕೊಳ್ತಾ, ನಿಮ್ಮಿಂದ ಯಾರಿಗಾದರೂ ನೆಮ್ಮದಿ ಸಿಗ್ತಾ, ಅದು ಸಣ್ಣ ವಿಷಯಗಳಂತೂ ಖಂಡಿತ ಅಲ್ಲ. ಬಿಕಾಸ್ ಮಗು ದೊಡ್ಡದಾಗ್ಬಿಟ್ರೆ ಮತ್ತೆ ಬಂದು ನಿಮ್ಮನ್ನು ಅಪ್ಕೊಳ್ಳಲ್ಲ. ಹಾಗೆ ಅಮ್ಮ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದ ಅಂತ ಮಕ್ಕಳು ಕೂಡ ಮರಿಬಾರ್ದು. ಸೊ ಅವರಿಗೆ ಗ್ರ್ಯಾಟಿಟ್ಯೂಡ್ ಫಸ್ಟ್ ಹೇಳಬೇಕು. ಅನೇಕ ಪುರುಷರು ತಮ್ಮ ಭಾವನೆಗಳನ್ನು ಹೊರಹಾಕುವುದೇ ಇಲ್ಲ, ಅಲ್ಲ ಜವಾಬ್ದಾರಿಗಳನ್ನು ಮಾತ್ರ ಹೊತ್ತು ನಡೀತಾರೆ. ಆದರೆ ನಾನು ಖಂಡಿತವಾಗ್ಲೂ ಎಲ್ಲ ಮೆನ್ಗೂ ಹೇಳಬೇಕು, ವಿ ಆರ್ ಸೋ ಇನ್ ಗ್ರ್ಯಾಟಿಟ್ಯೂಡ್ ವಿತ್ ಯು ಆಲ್ ಅಂತ. ಬಿಕಾಸ್ ಇವತ್ತು ನಮ್ಮ ಕುಟುಂಬ ಸುರಕ್ಷಿತವಾಗಿರುವುದೇ ಯಾರಿಂದ, ನಿಮ್ಮಿಂದ. ನಿಮ್ಮ ಪ್ರಯತ್ನದಿಂದ ಮನೆಯವರೆಲ್ಲ ನೆಮ್ಮದಿಯಾಗಿರ್ತಾರಲ್ವೇನ್ರಿ. ನಿಮ್ಮ ಆರೋಗ್ಯ ಖಂಡಿತವಾಗ್ಲೂ ನೀವು ಕಾಪಾಡ್ಕೋಬೇಕು ಅಂತ ಹೇಳ್ತೀವಿ. ಬಿಕಾಸ್ ನಿಮ್ಮ ಆರೋಗ್ಯದಿಂದ ಇಡೀ ಮನೆಯ ಆರೋಗ್ಯವಾಗಿರುತ್ತೆ. ಇವುಗಳೆಲ್ಲವೂ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುವ ಕ್ಷಣಗಳೇ ಗ್ರ್ಯಾಟಿಟ್ಯೂಡ್. ಸೊ ಹಾಗಾಗಿ ನಾವು ಕೂಡ ಆಲ್ ದ ಮ್ಯಾನ್ ಟು ಆಲ್ ದ ಮ್ಯಾನ್ ಓವರ್ ದೇರ್, ಯಾರ್ಯಾರು ಲಿಸನ್ ಈ ಪ್ರೋಗ್ರಾಮ್ನ ಇವತ್ತು ಕೇಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ, ಕೃತಜ್ಞತಾ ಭಾವ ತೋರಿಸ್ತೀವಿ. ಯಾಕೆಂದರೆ ನೀವಿದ್ರೇ ನಾವೆಲ್ಲ ಅಂತ ಹೇಳ್ತೀವಿ.

ಕನಸಿನ ಲೋಕದಲ್ಲಿ ನಿಮ್ಮ ಕನಸಿನ ವ್ಯಕ್ತಿ, ಯಾಕೆಂದರೆ ಆ ವ್ಯಕ್ತಿಯಿಂದ ನಿಮ್ಮ ಇವತ್ತಿನ ರೂಪ ಜೀವನ ಸಾಕಾರಗೊಳಿಸ್ತಾ ಇರುತ್ತೆ. ಅಂಥವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದೆ. ಚಿದಾನಂದರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ನಾನು ವರ್ಷದ 360 ದಿನಗಳು ಕೂಡ

ನಮ್ಮ ಅಣ್ಣನಿಗೆ ಧನ್ಯವಾದ ಹೇಳ್ತೀನಿ. ಅವರು ನಮ್ಮಿಂದ ದೂರವಾಗಿದ್ರು, ನಮಗೆ ಬಹಳ ಯಾಕೆಂದರೆ ಬಹಳ ಬಡತನ ಇತ್ತು. ನಮ್ಮ ಚಿಕ್ಕಪ್ಪನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ವಿ, ಜೀವನ ಸಾಗಿಸ್ತಾ ಇದ್ವಿ. ನಮ್ಮ ಅಣ್ಣ ಅವರು ಸಾಲ ಮಾಡಿ ನನಗೆ ಹೋಟೆಲ್ ಮಾಡಿಕೊಟ್ರು. ಈಗ ನಾನು ಸುಖ ಜೀವನ ಸಾಗಿಸ್ತಾ ಇದ್ದೀನಿ. ಹಾಗಾಗಿ ನಾನು ದಿನಾನೂ ನಮ್ಮ ಅಣ್ಣನಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರೆ ಇನ್ನು ಹರೀಶ್ ಅವರು, ಮೇಡಮ್ ಇವತ್ತು ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಕಿದ್ರಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಅವರು ಕಳಿಸಿದ್ದಾರೆ, ನನ್ನ ಅಕ್ಕನಿಗೆ ನಾನು ತುಂಬ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ, ಯಾಕೆಂದರೆ ಪ್ರತಿದಿನ ಪ್ರತಿ ಹಂತದಲ್ಲಿ ನನ್ನನ್ನು ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ. ಮತ್ತು ನನ್ನ ನೆಚ್ಚಿನ ಗುರುಗಳು, ನನ್ನ ಗೆಳೆಯರು, ಆತ್ಮೀಯ ಒಬ್ಬ ಗೆಳೆಯ ಮಾತ್ರ ನನಗೆ ಸದಾ ಯಾವಾಗಲೂ ಒಳಿತನ್ನು ಬಯಸ್ತಾನೆ. ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಂತ ಸಂದೇಶ ಕಳಿಸಿದರೆ, ಶಿವಾನಂದ ಹಾಲೂರು ದಾವಣಗೆರೆಯಿಂದ ಹೇಳುತ್ತಾರೆ, ನಮ್ಮ ಅಂಕಲ್ ಶಿವರಾಜಪ್ಪ ಮತ್ತು ನಮ್ಮ ಆಂಟಿ, ನಮ್ಮ ಅತ್ತೆ ಲಲಿತಾ ಅವರು ಮತ್ತು ನನ್ನ ಕಸಿನ್ ಬ್ರದರ್ ಪ್ರಶಾಂತ್, ಇವರು ನನಗೆ 15 ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ರಾಜಾಜಿನಗರದಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ಬೆಂಗಳೂರಿನಲ್ಲಿ ಇಟ್ಕೊಂಡ್ರು. ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ 10 ದಿವಸ ಇಟ್ಕೊಳ್ಳಲ್ಲ ಅಂಥದ್ರಲ್ಲಿ 15 ವರ್ಷ ಇಟ್ಕೊಂಡಿದ್ದಾರೆ. ಸೊ ನಾನು ಅವರಿಗೆ ತುಂಬ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ, ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅವ್ರಿಗೆ ಆ್ಯಸ್ ಯೂಶ್ವಲ್. ಮತ್ತು ನಮ್ಮ ತಂದೆ ತಾಯಿಯವ್ರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಮತ್ತು ನಮ್ಮ ಅಣ್ಣಂದಿರಿಗೆ ಯಾವಾಗಲೂ ನನ್ನ ಜೊತೆ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಥರ, ಅವ್ರಿಗೂ ಕೂಡ ನಾನು ತುಂಬ ಗ್ರ್ಯಾಟಿಟ್ಯೂಡಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ನಿಮ್ಮ ಗ್ರ್ಯಾಟಿಟ್ಯೂಡ್, ನಿಮ್ಮ ಧನ್ಯವಾದ, ನಿಮ್ಮ ಗ್ರೇಟ್ಫುಲ್ನೆಸ್ನ ನೀವು ಇಂದು ಹಂಚ್ಕೊತಾ ಇದ್ದೀರಾ, ಅದೇ ನಮಗೆ ಖುಷಿ.

ಕನಸಿನ ಲೋಕ ಅಂದ್ರೆ ಕೇವಲ ಮಲಗಿದಾಗ ಕಾಣುವ ಕನಸುಗಳಂತೂ ಅಲ್ವೇ ಅಲ್ಲ, ನಾಳೆ ನಿಜವಾಗಬೇಕೆಂದು ನಾವು ಕಾಯುತ್ತಿರುವ ಕನಸುಗಳು. ಹೌದು, ಮನಸ್ಸು ಯಾವ ಭಾವನೆಯೊಂದಿಗೆ ನಿದ್ರೆಗೆ ಹೋಗುತ್ತದೆಯೋ ಅದೇ ಭಾವನೆಯೊಂದಿಗೆ ನಾಳೆಯನ್ನ ಸ್ವಾಗತಿಸುತ್ತದೆ. ಕೃತಜ್ಞತೆಯ ಮನಸ್ಸು ಭಯಕ್ಕಿಂತ ಆಶೆಯನ್ನ ಹೆಚ್ಚು ಬೆಳೆಸುತ್ತದೆ, ಕೊರತೆಯ ಬದಲು ಸಾಧ್ಯತೆಗಳನ್ನು ಕಾಣಲು ಕಲಿಸುತ್ತದೆ. ಅದೇ ಕನಸುಗಳನ್ನು ಕಾರ್ಯವಾಗಿ, ಕಾರ್ಯವನ್ನು ಸಾಧನೆಯಾಗಿ ರೂಪಿಸುವ ಮೊದಲ ಹೆಜ್ಜೆಯಾಗಬಹುದು. ಇವತ್ತಿಂದ ಒಂದು ಸಣ್ಣ ಅಭ್ಯಾಸ ಮಾಡೋಣ, ಒಂದು ಡೈರಿ ಇಡೋಣ. ಪ್ರತಿದಿನ ರಾತ್ರಿ ಕೇವಲ 3 ಸಾಲು, ಇಂದು ನಾನು ಇದಕ್ಕಾಗಿ ಧನ್ಯವಾದ ಹೇಳ್ತೀನಿ ಅಂತ. ಒಂದು ವಾರದ ನಂತರ ನೋಡಿ, ನಿಮ್ಮ ಯೋಚನೆನೇ ಬದಲಾಗುತ್ತೆ. ಒಂದು ತಿಂಗಳ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಕೆಲವು ತಿಂಗಳ ನಂತರ ಜೀವನದಲ್ಲೇ ಮೊದಲೇ ಇದ್ದ ಸಂತೋಷವನ್ನು ನೀವು ಇವಾಗ ಇನ್ನೂ ಹೆಚ್ಚು ಕಂಡುಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಕೂಡ ಇಂದು ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಆಶೀರ್ವಾದಗಳನ್ನು ಒಮ್ಮೆ ಎಣಿಸಿ ನೋಡಿ. ಯಾಕೆಂದರೆ ಕೆಲವೊಮ್ಮೆ ನಾವು ದೇವರ ಬಳಿ ತುಂಬ ಏನೇನೋ ಕೇಳ್ಕೊತಿರ್ತೀವಿ. ಇನ್ನೊಬ್ಬರ ಪ್ರಾರ್ಥನೆಯ ಉತ್ತರವಾಗಿರಬಹುದು ನಾವು. ಸಮಟೈಮ್ಸ್ ನಾವು ಸಾಮಾನ್ಯ ಎಂದುಕೊಂಡಿರುವ ಜೀವನ ಇನ್ನೊಬ್ಬರಿಗೆ ಅಸಾಮಾನ್ಯ ಕನಸಾಗಿರಬಹುದು. ಏನಂತೀರಾ? ಹಾಗೆ ನಮಗೆ ಸಂದೇಶ ಕಳಿಸಿದರೆ ಹೆಚ್ ಎಲ್ ಬಸವರಾಜು, ಪುಟ್ಟಗೆರೆ ಹೊಸಹಳ್ಳಿಯಿಂದ, ಅರಸೀಕೆರೆಯಿಂದ. ನನಗೆ 2 ಹೆಣ್ಮಕ್ಳು ಮೇಡಮ್, ನನ್ನ ತಾಯಿಗೆ ಇವತ್ತು ಅವರು ಪ್ರಶ್ನೆ ಮಾಡ್ತಿದ್ರು.

ಅಜ್ಜಿ, ನಮ್ಮಪ್ಪ ಚಿಕ್ಕ ವಯಸ್ಸಿನಲ್ಲಿ ಹೆಂಗಿದ್ರು ಹೇಳಜ್ಜಿ, ನಮ್ಮಮ್ಮ ಹೇಳಿದ್ರು ಹೇಗಿದ್ರಜ್ಜಿ ಹೇಳಿ ಹೇಳಿ ಅಂತ. ಅದಕ್ಕೆ ನಮ್ಮಮ್ಮ ಹೇಳಿದ್ರು ಒಂದು ನಿಮಿಷನೂ ಸುಮ್ಮನೆ ಕೂತ್ಕೋತಿರ್ಲಿಲ್ಲ, ಅದೇಳಿಯೋದು ಇದೇಳಿಯೋದು ಮಾಡಿ ನಾನು ತುಂಬ ಗೊಳಿಕೊಂಡ್ಬಿಟ್ಟ ಅಂತ ಹೇಳಿದಾಗೆ ಒಳಗೆ ನಕ್ಕು ನಕ್ಕು ಸುಸ್ತಾಯಿತು ಮೇಡಮ್. ಸೊ ಒಳ್ಳೆ ಟಾಪಿಕ್ಕು, ನಾನು ಯಾವಾಗಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡೋದು ನಮ್ಮ ತಾಯಿಗೆ ಅಂತ ಸಂದೇಶ ಕಳಿಸಿದರೆ, ನನಗೆ ರೇಣುಕಾ ಜೀವನ್ ಭೀಮಾ ನಗರದಿಂದ ಸಂದೇಶ ಹೇಳಿದರೆ, ನಾನು ಅಣ್ಣ ಹಾಗೆ ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್, ಅವರಿಗಿಲ್ಲ ಆದರೂ ನಾನು ಅವರಿಗೆ ಚಿರಋಣಿ ಅಂತ. ಮತ್ತು ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆಯಿಂದ, ನನ್ನ ಜೀವನ ಪೂರ್ತಿ ನಮ್ಮ ತಂದೆ ತಾಯಿ ಹಾಗೂ ಪತಿ ನನ್ನ ಮತ್ತು ನನ್ನ ಸ್ನೇಹಿತೆ ಲತಾ ಅವಳಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಮತ್ತೆ ರವಿ ಎಂ ಎಚ್ ಸಾಂಬ್ರಾ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮ ನಿರೂಪಣೆ ಕೇಳೋಕೆ ಒಂದು ರೀತಿ ಚಂದ, ಚಿತ್ರಗೀತೆಗಳನ್ನು ಎಲ್ಲೋ ಕೇಳಬಹುದು ನೋಡಬಹುದು, ಆದರೆ ನಿಮ್ಮ ಮಾತುಗಳಿಂದ ನಮ್ಮ ಹೆಸರು ಊರು ಕೇಳೋದಕ್ಕೆ ಇನ್ನೂ ಚಂದ ರೀ ಅಂತ. ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್, ನಾನಿವತ್ತು ನಿಮಗೆ ಗ್ರ್ಯಾಟಿಟ್ಯೂಡ್ ಆಗಿದ್ದೀನಿ, ನಿಮಗೆ ನನ್ನ ಥ್ಯಾಂಕ್ಸ್ನ ಹೇಳ್ತೀನಿ.

ಪ್ರತಿದಿನ ಧನ್ಯವಾದ ಹೇಳುವ ಅಭ್ಯಾಸ ನಿಮ್ಗೇನಾದರೂ ಇದೆಯಾ? ಇದ್ರೆ ಯಾರಿಗೆ ಹೇಳ್ತೀರಾ, ಯಾರಿಗೆ ಧನ್ಯವಾದ ಹೇಳ್ತೀರಾ ಅಂತ ಕೇಳಿದಾಗ ಬಹಳಷ್ಟು ಜನ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದರೆ, ಈವನ್ ಪ್ರಭಾಕರಯ್ಯ ಚೈತ್ರಯಾನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ಅವ್ರು ಕಳಿಸಿದ್ದಾರೆ. ಇಂದಿನ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ, ಹಾಗೂ ಇವತ್ತಿನ ವಿಷಯ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಹೇಳಿದರೆ, ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಮೆಸೇಜ್ ಮಾಡಿದರೆ, ನಾನು ಪ್ರಿಂಟಿಂಗ್ ಫೀಲ್ಡ್ಗೆ 15 ವರ್ಷ ಹಿಂದೆ ಹೊಸದಾಗಿ ಬಂದಾಗ ನನಗೆ ತುಂಬಾ ಹೇಳ್ಕೊಟ್ಟವರು, ನಾನು ದಿನನಿತ್ಯ ಅವರೊಂಥರ ಪ್ರಾರ್ಥ ಸ್ಮರಣೆ ಮಾಡಬೇಕು ಅಂದರೆ ನನ್ನ ಗುರು ಲೇಟ್ ರಘು ಸರ್ ಅಂತ. ಈಗ ಮತ್ತು ಈಗ ನನ್ನ ಜೊತೆಗೆ ಸದಾ ಇರುವ ಬಿ ವಿ ಶ್ರೀಕಾಂತ್ ಅಂತ ಅವ್ರಿಗೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಗಡಿ ರೋಡಿಂದ ಶ್ರೀನಾಥ್ ಅವರು ಸೂಪರ್ ಹಾಡುಗಳು, ಮುತ್ತಿನ ಮಳೆ ಥರ ಒಂದಾದ್ಮೇಲೆ ಒಂದು ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ವೆರಿ ಸ್ವೀಟ್ ಆಫ್ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾರ್ಡ್ಲಿ ಮಳವಳ್ಳಿ ತಾಲೂಕಿನಿಂದ, ಮೇಡಮ್ ಬಿಸಿ ಬಿಸಿ ರಾಗಿ ಮುದ್ದೆ, ಪಾಲಕ್ ಸೊಪ್ಪಿನ ಮೊಸ್ಸೊಪ್ಪು, ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ. ಖಂಡಿತವಾಗ್ಲೂ ಬರ್ತೀನಿ, ಮಂಡ್ಯ ಜಿಲ್ಲೆಗೆ ಇಲ್ಲಿಂದ ಹೊರಟು ಅಂತ ಹೇಳ್ತಾ ನಮ್ಮ ಮುಂದಿನ ಹಾಡು, ಇದೊಂದು ಬಹಳ ವಿಶೇಷ ಹಾಡು, ನಮಗೊಬ್ಬರು ರಿಕ್ವೆಸ್ಟ್ ಕಳಿಸಿದ್ದಾರೆ ಅವರಿಗೋಸ್ಕರ.

ಸೋಮನಾಥ್ ಗುರಿ ಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ನಾನು ಧನ್ಯವಾದ ಹೇಳಲೇಬೇಕು ಇವತ್ತು ಅಂದರೆ ಶ್ರೀಮತಿ ಕಲ್ಪಶ್ರೀ ಅವರಿಗೆ, ಅಂದರೆ ನನ್ನ ಶ್ರೀಮತಿಗೆ ಹೇಳಬೇಕು. ಯಾಕಂದರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು, ನಾನು ಬೆಂಗಳೂರಿನಲ್ಲಿದ್ದಾಗ ನನ್ನನ್ನು ಮದುವೆ ಆದಲು. ಏಕಾಏಕಿ ನಾನು ಹಳ್ಳಿಗೆ ಹೊರಟು ನಿಂತಾಗ ಶ್ರೀರಾಮನ ಜೊತೆ ಸೀತೆಯು ವನವಾಸಕ್ಕೆ ಹೊರಟ ಹಾಗೆ ನನ್ನಾಕೆ ನನ್ನ ಜೊತೆ ಬಂದು ಅಂತ, ಹಾಗಾಗಿ ಸದಾ ನಾನು ಅವಳಿಗೆ ಚಿರಋಣಿಯಾಗಿದ್ದೇನೆ ಅಂತ. ಸೂಪರಾಗಿ ಕಳಿಸಿದ್ದೀರಾ ರೀ ಮೆಸೇಜು ಸೋಮನಾಥ್ ಅವರೇ. ನಿಜವಾಗ್ಲೂ ಯಾರು, ನಾವು ಬೇರೆಯವ್ರಿಗೆಲ್ಲರಿಗೂ ಹೇಳ್ತೀವಿ, ದಾರಿಲಿ ಸಿಗ್ತವ್ರಿಗೆ, ಸ್ಟ್ರೇಂಜರ್ಸಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ, ಆದರೆ ನಮ್ಮ ಮಡದಿ, ನಮ್ಮ ಗಂಡ ಅಥವಾ ಮಕ್ಕಳು, ತಂದೆ ತಾಯಿ ಅತ್ತೆ ಮಾವ, ಅವರಿಗೆ ನಾವು ಯಾವತ್ತಾದ್ರೂ ಥ್ಯಾಂಕ್ಸ್ ಹೇಳಿದ್ದೀವ ಅಥವಾ ನಮ್ಮ ಧನ್ಯವಾದ ತಿಳಿಸಿದ್ದೀವ? ಸೂಪರಾಗಿ ನಿಮ್ಮ ಮಡದಿಗೆ ನೀವು ತಿಳಿಸಿರುವ ಧನ್ಯವಾದ ನಮ್ಮ ಹಾರ್ಟಿಗೆ ನಾಟ್ಬಿಟ್ಟಿದೆ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಹಾ ಹಾ, ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಜೀವೂರ್ ಹಾಗೂ ರಾಮಚಂದ್ರ. ಹಕ್ಕಿಗೆ ಹಾರುವ ಆಸೆ, ಕಪ್ಪಿಗೆ ಜಿಗಿಯುವ ಆಸೆ, ನವಿಲಿಗೆ ಕುಣಿಯುವ ಆಸೆ, ನನಗೆ ಆಕಾಶವಾಣಿಯಲ್ಲಿ FM ಕನ್ನಡ ಕಾಮನ ಬಿಲ್ಲನ್ನು ಕೇಳುವ ಆಸೆ ಅಂತ. ಸೂಪರಕ್ಕೆ ನಿಮ್ಮ ಸಂದೇಶಕ್ಕೆ ವ್ಯಸೋ ಇನ್ ಗ್ರ್ಯಾಟಿಟ್ಯೂಡ್ ಅಂತ ನಾನು ಕೂಡ ಹೇಳಬೇಕು. ಹಾಡುಗಳು ಸೂಪರ್ ರೀ, ಥ್ಯಾಂಕ್ಸ್ ಅಂತ ಕೀರ್ತನ ಗೀತಾ ಶ್ರೀನಾಥ್ KP ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಥ್ಯಾಂಕ್ಸ್ ಟು FM ರೈನ್ಬೋ ಅಂತ ಅಶೋಕ್ ಲಿಂಗಯ್ಯ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ನಾವು ಕೂಡ ಇವತ್ತು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಹಾಗೆ ನೀವು ಕೂಡ ಇವತ್ತು ಯಾರಿಗಾದರೂ ಇಂದು ರಾತ್ರಿ ತಲೆದಂಬಿನ ಮೇಲೆ ನೀವು ತಲೆ ಇಡುವ ಮೊದಲು ಒಂದು ಕ್ಷಣ ನಿಮ್ಮ ಹೃದಯದ ಜೊತೆ ಮಾತನಾಡಿ. ಇಂದಿನ ದಿನಕ್ಕೆ ಧನ್ಯವಾದ, ನನ್ನ ಜೊತೆ ಇದ್ದವರಿಗೆ ಧನ್ಯವಾದ, ನಾನು ಇನ್ನೂ ಕನಸು ಕಾಣುವ ಧೈರ್ಯ ಹೊಂದಿದ್ದೇನೆ ಅದಕ್ಕೂ ಧನ್ಯವಾದ, ಯಾಕೆಂದರೆ ಕೃತಜ್ಞತೆಯಿಂದ ಕಣ್ಣು ಮುಚ್ಚುವವರು ಆಶೆಯಿಂದ ಬೆಳಿಗ್ಗೆ ಎಚ್ಚರಗೊಳ್ತಾರೆ, ಆಶೆಯಿಂದ ಎಚ್ಚರಗೊಳ್ಳುವವರು ತಮ್ಮ ಕನಸುಗಳತ್ತ ಮತ್ತೊಂದು ಹೆಜ್ಜೆ ಇಡ್ತಾರೆ. ಇಂದಿನ ರಾತ್ರಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿ, ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆ ನೀಡಲಿ. ಇದು ನಿಮ್ಮ ಕನಸಿನ ಲೋಕ, ಸಿಹಿ ಕನಸುಗಳು ನಿಮ್ಮ ಸಂಗಾತಿಯಾಗಲಿ ಅಂತ ಹೇಳ್ತಾ ಸಂಜೆ 5 ಗಂಟೆಯಿಂದ ಇಷ್ಟೋ ತನಕ ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ. ಸೊ ಎಲ್ಲರಿಗೂ ಈ ಹಾಡಿನ ಮೂಲಕ ಗುಡ್ ಬೈ, ಟಾಟಾ, ಸಿ ಯು, ಮತ್ತೆ ಇನ್ನೊಂದು ದಿವಸ ಸಿಗ್ತೀನಿ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇದ್ದೀರಾ, ಮತ್ತೆ ಇನ್ನೊಂದು ದಿವಸ ಬರ್ತೀನಿ.